ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 18 ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 8 ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:32. ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚಂಡೀಗಢದಲ್ಲಿಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಎರಡನೇ ಕಾಮನ್ವೆಲ್ತ್ ಸಂಸದೀಯ ಸಂಘ ಭಾರತ ಪ್ರದೇಶ ವಲಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಭವಿಷ್ಯದ ಸವಾಲುಗಳನ್ನು ಅರಿತು ವಿಕಸಿತ ಭಾರತದ ಗುರಿ ಸಾಧಿಸುವಲ್ಲಿ ಜಾಗೃತ ಸಮಾಜ ಮತ್ತು ಶಾಸಕರ ಪಾತ್ರ ಕುರಿತು ಎರಡು ದಿನಗಳ ಸಮ್ಮೇಳನದಲ್ಲಿ ಚರ್ಚಿಸಲಾಗುವುದು. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕೇಂದ್ರ ಸರ್ಕಾರದ ಕಳೆದ 12 ವರ್ಷಗಳ ಸಾಧನೆಯ ಬಗ್ಗೆ ತಿಳಿಸುತ್ತಾ 2014ರಲ್ಲಿ ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿ ಖಾಲಿ ಇರುವ ಒಟ್ಟು 3,395 ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಧಾರವಾಡದ ಜನರಿಗೆ ಆಧಾರ್ ಸೇವೆಗಳನ್ನು ಒದಗಿಸಲು ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ತೆರೆದಿರುವ ಹೊಸ ಸೇವಾ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಆಧಾರ್ ನೋಂದಣಿ, ತಿದ್ದುಪಡಿ, ನವೀಕರಣ ಸೇರಿದಂತೆ ಆಧಾರ್ ಸೇವೆಗಳು ಒಂದೆಡೆ ಲಭ್ಯವಿರಲಿದೆ. ಕೇಂದ್ರ ಸರ್ಕಾರವು ಚಾಲನೆ ನೀಡಿರುವ ಫಿಟ್ ಇಂಡಿಯಾ ಆಂದೋಲನದ ಭಾಗವಾಗಿ ರಾಜ್ಯದ ವಿವಿಧೆಡೆ ನಿನ್ನೆ ಸಂಡೇಸ್ ಆನ್ ಸೈಕಲ್ ಸ್ವಚ್ಛತಾ ರೈಡ್ ಆಯೋಜಿಸಲಾಗಿತ್ತು. ರಾಯಚೂರಿನ ಸರ್ಕಾರಿ ಶಾಲೆಗಳಲ್ಲಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ ಕಾರ್ಯ ಶ್ಲಾಘನೀಯ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ ಹೇಳಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ನಿನ್ನೆ ಎರಡನೇ ದಿನದಾಟದಂತ್ಯಕ್ಕೆ ಆಫ್ಘಾನಿಸ್ತಾನ ತನ್ನ ಮೊದಲ ಇನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಭಾರತ ಎರಡನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಸಿ ಮೊದಲ ಇನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಸಮಯ 6:04 ಆಗಿದೆ. ಈ ಸಮಯ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಸಮರ್ಪಣೆಯ ನಾದೋಪಾಸನೆ ಕಾರ್ಯಕ್ರಮವನ್ನು ಕೇಳ್ತೀರಾ. 7:05 ಪ್ರದೇಶ ಸಮಾಚಾರ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಕನ್ನಡ ರತ್ನಭಂಡಾರ, ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ. 8:00 ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕವನ್ನು ಕರ್ನಾಟಕ ಕಾರ್ಯಕ್ರಮವನ್ನು ನೀವು ಕೇಳ್ತೀರಿ. ನಂತರ ಚಿತ್ರಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ

ಕರ್ನಾಟಕ ಕಾರ್ಯಕ್ರಮ. ಜೊತೆಗೆ ಇಂದಿನ ವಿಶೇಷಗಳ ಕುರಿತಾದ ಕಿರು ಮಾಹಿತಿ. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ ಕಾರ್ಯಕ್ರಮ, ಹತ್ತು ಗಂಟೆಗೆ ಹಳೆಯ ಮಧುರವಾದ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಹನ್ನೊಂದು ಗಂಟೆಗೆ ಎರಡು ನಿಮಿಷಕ್ಕೆ ಹೊಸ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕಲಾಭಾರತಿ, ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಕರೆಗೊಂದು ಹಾಡು, ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಪಂದನ ಕಾರ್ಯಕ್ರಮ ಇರುತ್ತೆ, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಒದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ ಚಿತ್ರತಾನ, ಮೂರು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಸಖಿ ಸಹೇಲಿ ಮತ್ತು ಇತರ ಕಾರ್ಯಕ್ರಮಗಳ ಪ್ರಸಾರವಾಗುತ್ತೆ. ನಾಲ್ಕು ಗಂಟೆಗೆ ನಮ್ಮ ನಿಲಯದಿಂದ ಪರಿಮಳ ಕಾರ್ಯಕ್ರಮ, ಐದು ಗಂಟೆ ನಲವತ್ತು ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶೇಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆರು ಗಂಟೆ ಎರಡು ನಿಮಿಷಕ್ಕೆ ಗಾನ ಭಜನಾ ಕಾರ್ಯಕ್ರಮ, ಏಳು ಗಂಟೆ ಏಳು ನಿಮಿಷಕ್ಕೆ ಆಕಾಶವಾಣಿಯ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳ ಪ್ರಸಾರ. ಆಕಾಶಬುಟ್ಟಿ ಕೇಳಲಿದ್ದೀರಿ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶೇಹಾಳ್. ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕಗದಸಿರಿ ಪರಿಕಲ್ಪನೆ ಮತ್ತು ವಾಚನ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಗಾನ ಭಜನ ಕಾರ್ಯಕ್ರಮದ ಮುಂದುವರೆದ ಭಾಗ, ಎಂಟು ಗಂಟೆ ಎರಡು ನಿಮಿಷಕ್ಕೆ ಭಾವಚಿತ್ತಾರ, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ನಿಲಯದಿಂದ ಹಿಂದಿ ಮೆಲೋಡೀಸ್. ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರಣಯ ಗೀತೆಗಳ ಗುಚ್ಛ, ಪ್ರೇಮ ನಿನಾದ. ಇವೆಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಗಣಪನಿಗೆ ನಮನವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣವಾ?

ಗಣಪನಿಗೆ ನಮನವನ್ನು ಸಲ್ಲಿಸಿದ್ದಾಯಿತು. ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಮೂಡಿಬಂಥ ಈ ಭಕ್ತಿಗೀತೆಯ ಸಾಹಿತ್ಯ ಹಂಡಿ ಗುರುದೇವ ವ್ಯಾಸ ಆಚಾರ್ಯ ಅವರದ್ದು. ಕಾರ್ಯಕ್ರಮದಲ್ಲಿ ಈಗ ಆರ್ ಎನ್ ಜಯಗೋಪಾಲ್ ಅವರ ರಚನೆಯ ಒಂದು ಭಕ್ತಿಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಕಾಲಗಳು ಉರುಳಿದಂತೆ ಮಹನೀಯರು, ಪ್ರಾತಸ್ಮರಣೀಯರು ಬಂದಿದ್ದಾರೆ, ಬಂದು ಸಂದಿದ್ದಾರೆ, ಸಂದು ಹೋಗಿದ್ದಾರೆ. ಧರ್ಮ ತತ್ವಶಾಸ್ತ್ರದಲ್ಲಿ ಆಚಾರ್ಯತ್ರಯರು ಅಂತ ಹೇಳಿದ್ರೆ, ಶ್ರೇಷ್ಠ ಆಚಾರ್ಯರು ಅಂತ ಹೇಳಿದ್ರೆ, ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆದು ಭಾರತೀಯ ತತ್ವಶಾಸ್ತ್ರಕ್ಕೆ ಭದ್ರವಾದ ಒಂದು ಅಡಿಪಾಯವನ್ನು ಹಾಕಿದ ದಾರ್ಶನಿಕರನ್ನು ನಾವು ನೋಡ್ತಾ ಹೋಗ್ಬೋದು ಅಂತ ಹೇಳಿದ್ರೆ, ಅದು ಶ್ರೀ ಆದಿಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿ ನಾವು ಶ್ರೀ ಶಂಕರಾಚಾರ್ಯರನ್ನು ನೋಡ್ತೀವಿ. ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿ ಶ್ರೀ ರಾಮಾನುಜಾಚಾರ್ಯರನ್ನು ನಾವು ಕಾಣ್ತೇವೆ. ದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿ ಮಧ್ವಾಚಾರ್ಯರು ನಮಗೆ ಸಿಗ್ತಾರೆ. ಬ್ರಹ್ಮ ಮತ್ತು ಜೀವ ಒಂದೇ ಅಂತಕ್ಕಂಥ ಪ್ರತಿಪಾದಿಸತಕ್ಕಂಥ ಒಂದು ತತ್ವ ಅಂತ ಹೇಳಿದ್ರೆ ಅದು ಅದ್ವೈತ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ ಅಂತಕ್ಕಂಥದ್ದು ಇದರ ಮುಖ್ಯವಾದ ತಿರುಳಾಗಿರುತ್ತೆ. ಭರತಖಂಡದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಠಗಳನ್ನು ಶೃಂಗೇರಿ, ದ್ವಾರಕಾ, ಪುರಿ, ಬದರಿನಲ್ಲಿ ಸ್ಥಾಪಿಸಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿದಂತಹ ಮಹಾತ್ಮ ಅಂತ ಹೇಳಿದ್ರೆ ಶ್ರೀ ಶಂಕರಾಚಾರ್ಯರು. ಭಕ್ತಿ ಮತ್ತು ಶರಣಾಗತಿಗೆ ಹೆಚ್ಚು ಒತ್ತನ್ನು ನೀಡ್ತಕ್ಕಂತಹ ತತ್ವವನ್ನು ನಮಗೆ ಕರುಣಿಸಿದಂತಹ ಮತ್ತೊಬ್ಬ ಆಚಾರ್ಯ ಅಂತ ಹೇಳಿದ್ರೆ ರಾಮಾನುಜಾಚಾರ್ಯರು. ವಿಶಿಷ್ಟಾದ್ವೈತವನ್ನು ಜಗತ್ತಿಗೆ ಕೊಟ್ಟಂಥವರು. ಜಗತ್ತು ಸತ್ಯ ಮತ್ತು ಭಗವಂತನ ಶರೀರ ಇದೇ ಅಂತಕ್ಕಂಥದ್ದನ್ನು ನಂಬ್ತಕ್ಕಂಥ ಒಂದು ವಿಚಾರ. ಸಾಮಾಜಿಕ ಸಮಾನತೆ, ಭಕ್ತಿ ಪಂಥದ ಪ್ರಚಾರಕ್ಕೆ ಪ್ರಸಾರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಶ್ರೀ ರಾಮಾನುಜಾಚಾರ್ಯರು. ಇನ್ನು ದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಕರುಣಿಸಿದಂಥ ಮತ್ತೊಬ್ಬ ಮಹಾತ್ಮ ಅಂತ ಹೇಳಿದ್ರೆ ಶ್ರೀ ಮಧ್ವಾಚಾರ್ಯರು. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತಕ್ಕಂಥ ಪ್ರತಿಪಾದಿಸ್ತಕ್ಕಂಥ ತತ್ವ, ಭಗವಂತನ ದಾಸ್ಯ ಮತ್ತು ಭಕ್ತಿ ಮುಕ್ತಿಯ ಮಾರ್ಗವನ್ನು ತಿಳಿಸ್ತಕ್ಕಂತಹ ಒಂದು ಸಿದ್ಧಾಂತವಾಗಿ ಉಡುಪಿಯ ಶ್ರೀಕೃಷ್ಣ ಮಠವನ್ನು ಸ್ಥಾಪಿಸಿದಂಥವರು. ಅನೇಕ ಧಾರ್ಮಿಕ ಗ್ರಂಥಗಳನ್ನು ಜಗತ್ತಿಗೆ ನೀಡಿದಂತಹ ಮಹಾತ್ಮ ಮಧ್ವಾಚಾರ್ಯರು. ಈ ಆಚಾರ್ಯತ್ರಯರು ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ ಅಂತಕ್ಕಂಥ ಮೂರು ಪ್ರಮುಖ ಗ್ರಂಥಗಳಿಗೆ ತಮ್ಮದೇ ಆದ ಭಾಷ್ಯವನ್ನು ಬರೆಯುವ ಮೂಲಕ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ಉತ್ಕೃಷ್ಟ ಶ್ರೀಮಂತಗೊಳಿಸಿದಂತಹ ಮಹಾತ್ಮರು.

ಸ್ವರ್ಣಗೌರಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ ಮೂಡಿಬಂತು ಈ ಭಕ್ತಿಗೀತೆ. ಎಸ್ ಕೆ ಕರೀಂ ಖಾನ್ ಅವರ ರಚನೆ ಇದು. ನಾದೋಪಾಸನೆ

ಕಾರ್ಯಕ್ರಮದಲ್ಲಿದ್ದೇವೆ. ಭಕ್ತಿಗೀತೆಗಳು, ಭಕ್ತಿಯ ವಿಚಾರಗಳೊಂದಿಗೆ ಸಾಗ್ತಾ ಇರತಕ್ಕಂಥ ಈ ಸಮಯದಲ್ಲಿ ಪ್ರಾತಸ್ಮರಣೀಯರ ಪಟ್ಟಿಯಲ್ಲಿ ನಾವು ಆಚಾರ್ಯತ್ರೇಯರನ್ನು ನಾವು ಪ್ರಾತಸ್ಮರಣೀಯಾಗಿ ಇವತ್ತು ನೆನಪು ಮಾಡಿಕೊಂಡ್ವಿ. ಶಂಕರ ಭಗವತ್ಪಾದರು ಪ್ರಚಂಡ ಬೌದ್ಧಿಕ ಶಕ್ತಿಯನ್ನು ಹೊಂದಿದ್ದಂತಹ ಸನ್ಯಾಸಿಯಾಗಿದ್ದರು. ಇವತ್ತಿನ ದಿನಮಾನಗಳಲ್ಲಿ ನಾವೆಷ್ಟು ಅಜ್ಞಾನಿಗಳಾಗಿದ್ದೀವಿ ಅಂತ ಹೇಳಿದ್ರೆ, ಸನ್ಯಾಸಿ ಅಂತ ಹೇಳಿದ್ರೆ ಕೇವಲ ಮೂಗನ್ನು ಹಿಡಿದು ಕೂತ್ಕೊಳ್ಳೋದು ತಪಸ್ಸು ಮಾಡೋದು ಅಥವಾ ಲೋಕ ವ್ಯವಹಾರಗಳಿಂದ ದೂರ ಇದ್ಬಿಡೋದು ಅಥವಾ ಒಂದು ವ್ಯವಸ್ಥೆಯಿಂದ ದೂರ ಇರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾವಿರ್ತೇವೆ. ಆದರೆ ಭಾರತದ ಉಸಿರಾಗಿರ್ತಕ್ಕಂತಹ ತರ್ಕಬದ್ಧ ವಿಚಾರ ಮಂಡನೆ ಮತ್ತು ಸನಾತನ ಧರ್ಮ ಅದೆಷ್ಟು ಆಗಿನ ಕಾಲದಲ್ಲೇ ಮುಂದುವರೆದಿತ್ತು ಅನ್ನೋದಕ್ಕೆ ಶಂಕರರು ಅತ್ಯುತ್ತಮ ಉದಾಹರಣೆಯಾಗಿ ನಮಗೆ ನಿಲ್ತಾರೆ. ಸಾವಿರ ವರ್ಷಗಳು ಕರೆದರೂ ಕೂಡ ಅವರ ತರ್ಕಬದ್ಧ ಮಂಡನೆ ಈ ಕ್ಷಣಕ್ಕೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಇವತ್ತು ಇಡೀ ಜಗತ್ತು ಯೂತ್ ಐಕಾನ್ ಅಂಥೇಳಿ ನಾವು ಕರೀತಕ್ಕಂತಹ ವಿವೇಕಾನಂದರಂತಹ ದೇಶಕ್ತಿಯುಳ್ಳ ಸನ್ಯಾಸಿಗೆ ಆರಾಧ್ಯ ಮೂರ್ತಿಯಾಗಿದ್ದರು ಶ್ರೀ ಶಂಕರ ಭಗವತ್ಪಾದರು. ನಿಜ ಕೂಡ 8ನೇ ವರ್ಷದ ಬಾಲಸನ್ಯಾಸಿ. 12ನೇ ಶತಮಾನಗಳ ಹಿಂದೆ ಯಾವ ಸಂಚಾರ ವ್ಯವಸ್ಥೆ ಇತ್ತು? ಕೇರಳದ ಕಾಲಟಿಯಲ್ಲಿ ನರ್ಮದಾ ನದಿಯ ತಟದ ಗುಹೆಯಲ್ಲಿದ್ದು ಯಾವ ನೆರವಿತ್ತು, ಯಾವ ಅರ್ಥವ್ಯವಸ್ಥೆ ಇತ್ತು? ಬುದ್ಧಿ ಚಿಗುರೊಡೆಯುವ ವಯಸ್ಸಿನಲ್ಲೇ ಗುರುವನ್ನು ಅರಸಿ ಹೊರಟರು ಶಂಕರ ಭಗವತ್ಪಾದರು. ಬಾಲಸನ್ಯಾಸಿ ಶಂಕರರು ಅವರ ಧೀರೋದ್ಧಾತ ಮನಸ್ಥಿತಿ ವ್ಯಕ್ತಿತ್ವವನ್ನು ನಾವು ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಪದಪುಂಜಗಳು ಸಾಲದೆ ನಾವು ನತಮಸ್ತಕರಾಗ್ಬಿಡ್ತೇವೆ ಅಷ್ಟೇ.

ಪುರಂದರದಾಸರ ಒಂದು ಭಕ್ತಿ ರಚನೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್. ಭೂದಾನ ಚಿತ್ರದ ಗೀತೆ ರಾಧಾ ಜಯಲಕ್ಷ್ಮಿಯವರ ಧ್ವನಿಯಲ್ಲಿ.

ಎಂಟನೇ ಶತಮಾನದ ಅಂತ್ಯ ಮತ್ತು ಒಂಬತ್ತನೇ ಶತಮಾನದಲ್ಲಿ ವಿವಿಧ ಧರ್ಮಗಳ ಸೆಳೆತಕ್ಕೆ ಸಿಕ್ಕಿ ಸನಾತನ ಧರ್ಮ ಅವಸಾನದ ಅಂಚಿನಲ್ಲಿದ್ದಾಗ ಧರ್ಮದ ಪುನರುತ್ಥಾನಕ್ಕಾಗಿ ಆಶಾಕಿರಣವಾಗಿ ಶಂಕರ ಭಗವತ್ಪಾದರ ಆಗಮನವಾಗುತ್ತೆ. ತಮ್ಮ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಅದ್ವೈತ ತತ್ವದ ಮೂಲಕ ಸನಾತನ ಧರ್ಮವನ್ನು ಎತ್ತಿ ಹಿಡಿದ ಪರಂಪರೆಯನ್ನು 10 ಮತ್ತು 11ನೇ ಶತಮಾನದಲ್ಲಿ ಮುನ್ನುವರಿಸಿದ ಮತ್ತೊಬ್ಬ ಆಚಾರ್ಯರು ಅಂತ ಹೇಳಿದ್ರೆ ಅದು ಶ್ರೀರಾಮಾನುಜಾಚಾರ್ಯರಿಗೆ ಸಲ್ಲತ್ತೆ. ಈ ಇಬ್ಬರು ಮಹಾನ್ ಆಚಾರ್ಯರ ನಡುವಿನ ಹಲವಾರು ಇವರ ವಿಚಾರಗಳಲ್ಲಿ ತುಂಬ ಸಾಮ್ಯತೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಮೊದಲನೇದಾಗಿ ಇಬ್ಬರು ಮಹಾನುಭಾವರ ಒಂದು ಜಯಂತಿ ಕೂಡ ಒಂದೇ ದಿನ ಆಗಿರ್ತಕ್ಕಂಥದ್ದು ವಿಶೇಷ. ಕೇರಳದಲ್ಲಿ ಹುಟ್ಟಿದ ಶ್ರೀಶಂಕರರು ಮತ್ತು ತಮಿಳುನಾಡಿನ ಶ್ರೀರಾಮಾನುಜರು ಇಬ್ಬರೂ ತಮ್ಮ ಪ್ರಾಬಲ್ಯವನ್ನು ಕರ್ನಾಟಕದ ಶೃಂಗೇರಿ ಮತ್ತು ಮೇಲುಕೋಟೆಯಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಕೂಡ ಅದು ಕರುನಾಡಿನ ಸೌಭಾಗ್ಯನೇ ಸರಿ.

ಶ್ರೀ ಶಂಕರಾಚಾರ್ಯರು ಜೀವಿತಾವಧಿ ಕೇವಲ 32 ವರ್ಷಗಳಾದರೆ 120 ವರ್ಷಗಳ ಕಾಲ ಇದ್ದಂತಹ ಶ್ರೀ ರಾಮಾನುಜರು ತಮ್ಮ ಜೀವಿತಾವಧಿಯ ತುಂಬ ವರ್ಷಗಳನ್ನು ಕರ್ನಾಟಕದಲ್ಲೇ ಕಳೆದಿರ್ತಕ್ಕಂಥದ್ದು, ಈ ನಾಡಿನಾದ್ಯಂತ ಸಂಚರಿಸಿ ಭಕ್ತಿಯ ಸುಧೆಯನ್ನು ಎಲ್ಲರಿಗೂ ಹಂಚಿದ್ದಲ್ಲದೆ ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿದಂತಹ ಕೀರ್ತಿಗೆ ಭಾಜನರಾಗಿರ್ತಕ್ಕಂಥದ್ದು ಶ್ರೀ ರಾಮಾನುಜಾಚಾರ್ಯರು.

ಪ್ರಾತಸ್ಮರಣೀಯರನ್ನ ಇವತ್ತು ಪ್ರಾತಃಕಾಲದಲ್ಲೇ ಸ್ಮರಣೆಯನ್ನು ಮಾಡ್ತಾ ಸಾಕ್ತಾ ಇರ್ತಕ್ಕಂಥ ಸಮಯ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅವಸಾನದ ಅಂಚಿನಲ್ಲಿದ್ದಂತಹ ಧರ್ಮವನ್ನು ಶ್ರೀಮಂತಗೊಳಿಸಿದಂತಹ ಆಚಾರ್ಯತ್ರಯರಲ್ಲಿ ಶ್ರೀ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಹೇಳಿ ಅದ್ವೈತ ತತ್ವವನ್ನು ಪ್ರತಿಪಾದಿಸಿದರು. ಶ್ರೀ ರಾಮಾನುಜಾಚಾರ್ಯರು ಹರಿಯೇ ಸರ್ವೋತ್ತಮ ಅಂತಕ್ಕಂಥ ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸಿದರು. ಕ್ರಿಸ್ತಶಕ 1238 ಕರ್ನಾಟಕದಲ್ಲೇ ಅವತರಿಸಿದಂಥ ಶ್ರೀ ಮಧ್ವಾಚಾರ್ಯರು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತಕ್ಕಂಥ ಅದ್ವೈತ ತತ್ವವನ್ನು ಪ್ರತಿಪಾದಿಸುವ ಮೂಲಕ ಧರ್ಮವನ್ನು ಎತ್ತಿ ಹಿಡಿದಂತಹ ಪ್ರಾತಸ್ಮರಣೀಯರು. ದಾಸರಲ್ಲೇ ಶ್ರೇಷ್ಠ ದಾಸರು ಅನ್ನಿಸ್ತಕ್ಕಂಥ ಪುರಂದರದಾಸರೇ ಹೇಳಿರೋ ಹಾಗೆ ಹನುಮ ಭೀಮ ಮಧ್ವ ಮುನಿಯ ನೆನೆದು ಬದುಕಿರೋ ಅನುಮಾನಗಳಿಲ್ಲದಲೆ ಮನೋಭೀಷ್ಟಂಗಳ ನೀವು ಅಂತಕ್ಕಂಥ ಒಂದು ಸಂದೇಶದಂತೆ ಪ್ರಥಮೋ ಹನುಮನ್ನಾಮಃ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ಅಂದರೆ ತ್ರೇತಾಯುಗದಲ್ಲಿ ಹನುಮಂತನಾಗಿ, ದ್ವಾಪರ ಯುಗದಲ್ಲಿ ಭೀಮಸೇನರಾಗಿ, ಕಲಿಯುಗದಲ್ಲಿ ಶ್ರೀ ಮಧ್ವಾಚಾರ್ಯರಿಗೆ ಅವತರಿಸಿದ್ದಾರೆ ಅಂಥೇಳಿ ನಂಬರ್ತಕ್ಕಂಥ ಮಧ್ವಾಚಾರ್ಯರು ಕೂಡ ಆಚಾರ್ಯತ್ರಯರಲ್ಲಿ ಒಬ್ಬರು, ಪ್ರಾತಸ್ಮರಣೀಯರು ಕೂಡ. ಇವರ ಮೂಲ ಹೆಸರು ವಾಸುದೇವ ಅಂಥೇಳಿ 11 ವರ್ಷದವರಿದ್ದಾಗ ಉಡುಪಿಯ ಅಚ್ಯುತ ಪ್ರೇಕ್ಷರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆಯುವ ಸಮಯದಲ್ಲಿ ಅವರಿಗೆ ಪೂರ್ಣಪ್ರಜ್ಞ ಅಂಥೇಳಿ ಮರುನಾಮಕರಣವನ್ನು ಮಾಡಲಾಗುತ್ತೆ. ಪ್ರಾಣದೇವರ ಅಪರಾವತಾರ ಅಂಥೇಳಿ ನಂಬಿರ್ತಕ್ಕಂತಹ ಪೂರ್ಣ ಪ್ರಜ್ಞರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡ ತಿಂಗಳೊಳಗೆ ಅಲ್ಲಿನ ಪಂಡಿತೋತ್ತಮರನ್ನು ವೇದಾಂತ ತರ್ಕದಲ್ಲಿ ಸೋಲಿಸಿದ್ದರಿಂದ ಸಂತಸಗೊಂಡಂತಹ ಅಚ್ಯುತ ಪ್ರೇಕ್ಷರವರಿಗೆ ಪೂರ್ಣ ಪ್ರಜ್ಞರಿಗೆ ವೇದಾಂತ ಸಾಮ್ರಾಜ್ಯ ಚಕ್ರವರ್ತಿ ಅಂತಕ್ಕಂತಹ ಬಿರುದನ್ನು ಕೊಡ್ತಾರೆ. ಅನಂತರ ವೇದದ ಬಲಿಷ್ಠ ಸೂಕ್ತದಲ್ಲಿ ಇರುವ ಮಧ್ವ ಹೆಸರನ್ನು ಆಯ್ದುಕೊಂಡು ಆ ಹೆಸರಿನಲ್ಲಿಯೇ ಗ್ರಂಥವನ್ನು ರಚಿಸಿದ ಕಾರಣ ಅವರು ಮಧ್ವಾಚಾರ್ಯರು ಅಂಥೇಳಿ ಅವರು ಪ್ರಸಿದ್ಧಿಯನ್ನು ಪಡೆದರು.

ಗಳೊಂದಿಗೆ ಸಹಕಾರವನ್ನು ಬಲಪಡಿಸುವ ಗುರಿಯೊಂದಿಗೆ ಯುರೋಪಿಯನ್ ಒಕ್ಕೂಟ ಇಂದು ಅಸ್ಸಾಂಗೆ ಎರಡು ದಿನಗಳ ಭೇಟಿ ನೀಡಲಿದೆ. ಯುರೋಪ್ ಮತ್ತು ಈಶಾನ್ಯವು ಸಾಮಾನ್ಯ ಆಸಕ್ತಿಗಳನ್ನು ಹಂಚಿಕೊಳ್ಳುವ ನವೀಕರಿಸಬಹುದಾದ ಇಂಧನ, ಸುಸ್ಥಿರ ನಗರ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ, ಔಷಧಗಳ ಮೊದಲಾದ ವಲಯಗಳ ಬಗ್ಗೆ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಗಡಿ ಮತ್ತು ಆಂತರಿಕ ಭದ್ರತೆಯನ್ನು ಸುಧಾರಿಸುವ ಕ್ರಮವಾಗಿ ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಸಂಯೋಜಿಸುವ ಆಧುನಿಕ ಡಿಜಿಟಲ್ ವೇದಿಕೆಯಾದ ಭೂಮಿ ಬಂದರು ನಿರ್ವಹಣಾ ವ್ಯವಸ್ಥೆ ಎಲ್ಪಿಎಂಎಸ್ ಅನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ಮಂಗಳವಾರದಂದು ಅನಾವರಣಗೊಳಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900 ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಪಶ್ಚಿಮ ಬಂಗಾಳದಂತೆ ಆಗದಿರಲು ಎಚ್ಚರಿಕೆ ವಹಿಸಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಹೇಳಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಯಾವುದೇ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು ಎಂದರು. ಗೃಹ ಬಳಕೆಯ 14.2 ಕೆಜಿ ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಯಷ್ಟು ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಡೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಅಂಗವಾಗಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಟೆಹರಾನ್ನೊಂದಿಗೆ ಶಾಂತಿ ಒಪ್ಪಂದ ಅಂತಿಮಗೊಳ್ಳುವ ಮುನ್ನ ಇರಾನಿನ ಮೇಲೆ ಹೇರಲಾಗಿರುವ ನಿರ್ಬಂಧಗಳನ್ನು ತೆಗೆದುಹಾಕಲಾಗುವುದಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ದ ಕೊನೆಗೊಳಿಸುವ ಬಗ್ಗೆ ಯಾವುದೇ ಒಪ್ಪಂದ ಬಾರದಿರುವ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ತೈಲ ಉತ್ಪಾದನೆಯನ್ನು ಹೆಚ್ಚಿಸಲು ಪೆಟ್ರೋಲಿಯಂ ರಫ್ತು ರಾಷ್ಟಗಳ ಸಂಘಟನೆ ಒಪೆಕ್ ಸಮ್ಮತಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಸರ್ಕಾರದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷಿನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ, ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ.
1: ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998 ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-09 ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010-2012 ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು, ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ. ರೇಣುಕಾ ಅಮಲ್ಜರಿ.
2: ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5-8 ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ, ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ.
0: ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30 ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35 ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸುಗೂರು, ದೇವದುರ್ಗ, ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ. ದರಾ ಬೇಂದ್ರೆ ರಾಷ್ಟೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ. ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು

0: ಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ್ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ ಬಿವಿಜಿ ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೇಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ, ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರು ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದ್ರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ ಧೈರ್ಯವನ್ನು ವೃದ್ಧಿಸಲಿದೆ.
2: ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು 3 ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಹೆಣ್ಣುಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್ ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: 91.9 FM.
1: 7:15:47 ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭ. ಕೇಳುಗರಿಗೆ ಪ್ರೀತಿಯ ಸ್ವಾಗತ.

0: ಆಕಾಶವಾಣಿ
1: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು
1: ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
2: ಬರಹಗಾರರು ರಂಗಭೂಮಿ ತಜ್ಞರು ವಿಮರ್ಶಕರು ಅಭಿನಯವನ್ನೂ ಮಾಡ್ತಾ ಇದ್ದವರು ಜಾಗೀರ್ದಾರ್ ಕುಟುಂಬ ಕಾಳಿದಾಸನ ಮೇಲೆ ವಿಮರ್ಶಾ ಗ್ರಂಥವನ್ನು ಬರೆದು ಸಾಹಿತ್ಯ ಸೇವೆಗೆ ಪದ್ಮಭೂಷಣ ಪಡೆದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು ಕಲೆಯ ಅನೇಕ ಪ್ರಕಾರಗಳಿಗೆ ಆದ್ಯರಾದವರು. ಭಾಷಾಶಾಸ್ತ್ರವನ್ನೂ ಓದಿದವರು ಆದ್ಯ ರಂಗಾಚಾರ್ಯ ಶ್ರೀರಂಗರು.
3: ನಾನು ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕಿನಲ್ಲಿ ಅಗರಕೇಡಂತ ಹಳ್ಳಿಯೊಳಗೆ ಜನ್ಮ ತಾಳಿದ್ದು. ಅದು ಹಿರೇಹಳ್ಳಿ ಅಂತೇಳಿದ್ರೆ ಅದಕ್ಕೆ ಅಗರಕೇಟಗ ಅನ್ನೋ ಸಂಸ್ಕೃತ ಶಬ್ದ ಏನದ ಅದು ಕನ್ನಡದಲ್ಲಿ ಅಗರಕೇಡ ಅಂತ ಆಯಿತು. ಆಮೇಲೆ ಅಲ್ಲೇ ಕನ್ನಡ ಕಲಿತು ಬಿಜಾಪುರಕ್ಕೆ ಹೋಗಿ ಹೈಸ್ಕೂಲಲ್ಲಿ ಇಂಗ್ಲೀಷ್ ಕಲಿತು ಪೂನಾ ಡೆಕ್ಕನ್ ಕಾಲೇಜಿನಲ್ಲಿ ಸಂಸ್ಕೃತ ಮುಖ್ಯ ವಿಷಯ ತಕ್ಕೊಂಡು ಬಿ ಎ ತಕ್ಕೊಂಡು ಆಮೇಲೆ ಇಂಗ್ಲೆಂಡಕ್ಕೆ ಹೋದೆ. ಮೊದಲಿನಿಂದಲೂ ನಾನು ಯಾವಾಗಲೂ ಮೊದಲಿನ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರಿಂದ ನಮ್ಮ ತಂದೆಗೇನೋ ಆಶಯ ಮಗ ಐ ಸಿ ಎಸ್ ಆಗಬಹುದು ಅಂತ ಕಳಿಸಿಕೊಟ್ರು. ನಾನು ಹೋದೆ, 3 ವರ್ಷ ಇದ್ದೆ. ಅನೇಕ ಕಾರಣಗಳಿಗಾಗಿ ಮತ್ತು ನನ್ನ ಸ್ವಭಾವಕ್ಕಾಗಿ ಐ ಸಿ ಎಸ್ ಆಗಲಾರದೆ ಲಂಡನ್ನಿನ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ದಲ್ಲಿ ಭಾಷಾಶಾಸ್ತ್ರ ಕಲಿತು ಎಂ ಎ ಪದವಿ ಅದರಲ್ಲಿ ಪಡ್ಕೊಂಡೆ. ಆಮೇಲೆ ಇಲ್ಲಿ ತಿರುಗಿ ಬಂದು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ ಆದೆ. 19 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪರಿಸ್ಥಿತಿ ಉದ್ಭವಿಸ್ತು, ಅದು ನನ್ನ ಸ್ವಭಾವಕ್ಕೆ ಸರಿ ಆಗಲಾರದೆ ಅದನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಟ್ಟೆ. ನಾನು ರಾಜೀನಾಮೆ ಕೊಟ್ಟ ಕೂಡಲೇ ಈ ಜಾಗೀರ್ದಾರ್ ಅನ್ನೋ ಹೆಸರಿಗೆ ಸರ್ಕಾರಿ ನೌಕರಿ ಕಲಂಕಲ ಇದೆ, ಬೇಡ ಬೇಡ, ಆದ್ದರಿಂದ ಮೂಲ ಮಂತ್ರದ ಹೆಸರು ತಗೊಳ್ಳೋಣ ಅಂತ ಆದ್ಯ ಅಂತ ಹೆಸರಾಗಿ ಉಳದೆ. ನಾನು 14 ವರ್ಷದಲ್ಲಿದ್ದಾಗ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಾನು ಭಾಳ ಒಂಟಿಗ ಅಂತ ಅನ್ನಿಸಿಕೊಂಡು ಪುಸ್ತಕ ಓದ್ತಿದ್ದೆ. ಆಗ ಮಹಾಭಾರತ ಓದ್ತಿದ್ದೆ. ಮಹಾಭಾರತದ ಸಂಭಾಷಣೆ ಶೈಲಿ ಮತ್ತು ಕಥನ ಶೈಲಿ ಎರಡೂ ನನಗೆ ಬಹಳ ಮೆಚ್ಚುಗೆ ಆಯಿತು. ಇವತ್ತಿಗೂ ನನಗೆ ಬರೀಲಿಕ್ಕೆ ಮೊದಲನೇ ಪ್ರೇರಣೆ ಅಂದರೆ ಮಹಾಭಾರತ ಅಭ್ಯಾಸ ಅಂತ ಹೇಳ್ಬೋದು. ಆಮೇಲೆ ನಾಟಕ ಯಾಕೆ ಬರದೆ ಅಂದರೆ ಅದೇ ಹೇಳಿದೆ. ನಾನು ಇಂಗ್ಲೆಂಡ್ನಿಂದ ಬಂದಾಗ ಅಲ್ಲಿ ಜನರೊಳಗೆ ನಾನು ಬೆರೆತಿರೋದ್ರಿಂದ ಏನೋ ನನಗೆ ಇಲ್ಲಿ ಬಂದ ಮೇಲೆ ಅಲ್ಲಿ ಜೀವನ ಇಲ್ಲಿ ಜೀವನ ವ್ಯತ್ಯಾಸ ಕಂಡು ಏನಪ್ಪ ನಾವಿಷ್ಟು ಕಲಿತರು ಇನ್ನೂ ಮೂಢನಂಬಿಕೆ ನಮ್ಮಲ್ಲಿ ಹೋಗಿಲ್ಲ, ಇರೋ ರೀತಿ ಸ್ವಚ್ಛ ಇಲ್ಲ, ಜಾತಿ ಇದು ಹೇಗೆ ಹೀಗೆ ಅಂತೇಳಿ ಕೆಲವು ಏನೋ ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲ ಅಂತ ಅನಿಸಿದ್ದೇನೆ. ಅವನ್ನ ಪ್ರತಿಭಟಿಸಲಿಕ್ಕೆ ನನ್ನ ಪ್ರವೃತ್ತಿ ಆಯಿತು. ನಾನು ಯಾವುದನ್ನು ಇವರು ಪೂಜ್ಯ ಅಂತ ತಿಳಿತಿದ್ರೋ ಅದನ್ನೇ ಒಂದು ಹಾಸ್ಯ ದೃಷ್ಟಿಯಿಂದ ಆಪರೇಷನ್ ಮಾಡುವಾಗ ನೋವಾಗ್ತದೆ, ಅದಕ್ಕೆ ಅನೆಸ್ಥೆಟಿಕ್ ಕೊಡ್ತಾರೆ. ನಾನು ನೋವಾಗ್ತದೆ ಅಂತ ತಿಳಿದು ನಗಿಯುವಂಥ ಅನೆಸ್ಥೆಟಿಕ್ ಕೊಡ್ತಿದ್ದೆ. ಯಾಕೆಂದ್ರೆ ನನ್ನ ನಾಟಕ ನೋಡಿದವರು ಒಬ್ಬ ವೈದಿಕ ಪಂಡಿತರು ಹೇಳಿದರು, ನಾಟಕ ನೋಡುವಾಗ ನಕ್ಕಿನಪ್ಪ

0: ಮನೆಗೆ ಹೋದ್ಮೇಲೆ ಹೊಟ್ಟೆ ಒಳಗೆ ಬೆಂಕಿ ಬಿತ್ತು ಅಂತ ಹೇಳಿದರು. ಇದೇ ಅನಸ್ಥೆಟಿಕ್ ಆಪರೇಷನ್.
1: ಆದ್ಯ ರಂಗಾಚಾರ್ಯರ ಅಂದರೆ ಶ್ರೀರಂಗರ ಮಾತುಗಳನ್ನು ಕೇಳಿದಿರಿ ಇವತ್ತಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಪಾಡ್ಕಾಸ್ಟ್ ಆರ್ ವೈರಲ್ ರೀಲ್ಸ್ ಕೆ ಶೋರ್ ಮೇ ಸೋಚೋ ಅಸಲಿ ಓಜಿ ಕೌನ್ ಹೇ ಬಾಸ್. ರೆಟ್ರೋ ಇಸ್ ದ ನ್ಯೂ ಕೂಲ್ ಆರ್ ಇಂಡಿಯಾ ಕಾ ಸಬ್ಸೆ ಪಹಲಾ ಟ್ರೆಂಡ್ ಸೆಟರ್ ಹೇ ಅಪ್ನಾ ಆಕಾಶವಾಣಿ. ವಹೀ ಸುಕೂನ್ ವಾಲಿ ವೈಬ್, ಮ್ಯೂಸಿಕ್ ಆರ್ ಸಾಲಿಡ್ ಇನ್ಫೋ, ಪೂರೇ 90 ಸಾಲೋ ಸೇ ನಾನ್ ಸ್ಟಾಪ್ ಟ್ರೆಂಡಿಂಗ್. ಟ್ಯೂನ್ ಇನ್ ಕರೋ ಕ್ಯೂಂಕಿ ಲೆಜೆಂಡ್ಸ್ ಕಭಿ ಔಟ್ಡೇಟೆಡ್ ನಹೀ ಹೋತೆ. ಆಕಾಶವಾಣಿ 90 ಇಯರ್ಸ್ ಸೇ ಇಂಡಿಯಾ ಕಿ ಒರಿಜಿನಲ್ ಆವಾಜ್.

0: ಆಸೆ.
1: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
2: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಭಾವನೆಗಳು ಪದಗಳಾಗಿದೆ, ಪದಗಳ ಗುಚ್ಛಗಳು ಗೀತೆಗಳಾಗಿ ಭಾವಗೀತೆಗಳಾಗಿದೆ. ಪರಿಪೂರ್ಣ ಭಾವನೆಗಳ ಪದ ಪುಂಜಗಳೇ ಭಾವಗೀತೆಗಳು. ಭಾವಗೀತೆಗಳನ್ನು ಕೇಳ್ತಾ ಸಾಗುವ ಈ ಸಮಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಬಿ ಆರ್ ಛಾಯವರ ಧ್ವನಿಯಲ್ಲಿ ದರಾ ಬೇಂದ್ರೆಯವರ ರಚನೆ ಇದು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ವಾರ್ತೆಗಳ ವಿವರ. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಲಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಪಶ್ಚಿಮ ಬಂಗಾಳದ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ದೊರೆಯಲಿದ್ದು, ದೇಶದಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2ರ 3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭೆಯ ಸ್ಪೀಕರ್ ಹರ್ವಿಂದರ್ ಕಲ್ಯಾಣ್ ಸೇರಿದಂತೆ ದೇಶದ 15 ವಿವಿಧ ಶಾಸಕಾಂಗಗಳ ಸಭಾಪತಿಗಳು, ಉಪಸಭಾಪತಿಗಳು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹರಿಯಾಣದ ಇತಿಹಾಸ ಮತ್ತು ಅಭಿವೃದ್ದಿಯನ್ನು ಬಿಂಬಿಸುವ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುವುದು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047 ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಪ್ರಗತಿಯ ಪ್ರಯೋಜನಗಳು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಬೇಕಾದರೆ ಉದ್ಯಮಶೀಲತೆ ಮತ್ತು ರಾಷ್ಟ ನಿರ್ಮಾಣದ ಕಾರ್ಯಗಳು ಜೊತೆಯಾಗಿ ಸಾಗಬೇಕು ಎಂದರು. ಭಾರತದ ಆಕ್ಟ್ ಈಸ್ಟ್ ನೀತಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಪ್ರಮುಖ ಸ್ತಂಭವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ನವದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಸಚಿವಾಲಯ ಈ ಹೇಳಿಕೆ ನೀಡಿದೆ. ಉಭಯ ದೇಶಗಳ ನಡುವಿನ ನಾಗರಿಕ ಸಂಬಂಧಗಳನ್ನು ಸ್ಮರಿಸಿದ ಸಚಿವಾಲಯವು, ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಸಾಂಪ್ರದಾಯಿಕ ಹಾಗೂ ನೂತನ ವಲಯಗಳಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದು ತಿಳಿಸಿದೆ. 2025 ಜನವರಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ ಮಾತುಕತೆಯು ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡ ಉಭಯ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾ ಕೈಗೊಳ್ಳಲಿರುವ ಭೇಟಿಯು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ತಿಂಗಳ 21ರಂದು ನಡೆಯಲಿರುವ ನೀಟ್ UG 2000

26 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶದಲ್ಲಿರುವ 14 ನಗರಗಳಲ್ಲಿ ಮರುಪರೀಕ್ಷೆಯನ್ನು ಮಧ್ಯಾಹ್ನ 2 ಸಂಜೆ 5:15 ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ನಡೆಸಲಾಗುವುದು. ಪರೀಕ್ಷಾ ನಗರ ಮಾಹಿತಿ ಚೀಟಿಯು ಪ್ರವೇಶ ಪತ್ರವಲ್ಲ. ಇದನ್ನು ಅಭ್ಯರ್ಥಿಗಳಿಗೆ ಅವರ ಪರೀಕ್ಷಾ ಕೇಂದ್ರ ಇರುವ ನಗರದ ಬಗ್ಗೆ ತಿಳಿಸಲು ಮಾತ್ರ ನೀಡಲಾಗುತ್ತಿದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ನಡೆಸಿದೆ. ಕಳೆದ 12 ವರ್ಷಗಳಲ್ಲಿ ಕೈಗೊಂಡ ದೃಢ ನೀತಿಗಳಿಂದಾಗಿ ಭಾರತವು ಪರಿಸರ ಮತ್ತು ಹವಾಮಾನ ಸಂರಕ್ಷಣೆಯಲ್ಲಿ ಮಹತ್ವದ ಪರಿವರ್ತನೆ ಸಾಧಿಸಿದೆ. 2014 ನಮಾಮಿ ಗಂಗಾ ಯೋಜನೆಯಡಿ 355 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಗಂಗಾ ನದಿಯ ಸ್ವಚ್ಛತೆಯಲ್ಲಿ ಪ್ರಗತಿ ಕಂಡುಬಂದಿದೆ. ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತಿಕಾರದ ಜಂಟಿ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲೆವೇಯೊ ಕೊಬೋಲಿ ವಿರುದ್ದ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ಸ್ನಲ್ಲಿ ಜ್ವೆರೇವ್ 4:20 ನಡೆದ ಹಣಾಹಣಿಯಲ್ಲಿ 6-1, 4-6, 6-4, 6-7, 6-1 ಸೆಟ್ಗಳಿಂದ ಜಯ ದಾಖಲಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನ್ನಿಸ್, ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಭಾವಗೀತೆಗಳೊಂದಿಗೆ ಸಾಗ್ತಾ ಇದ್ದೇವೆ. ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಬಿ

ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ಬಿಆರ್ ಲಕ್ಷ್ಮಣರಾವ್ ಅವರ ರಚನೆಯ ಭಾವಗೀತೆಯನ್ನು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029 9483091029. ಹಾಗೆ ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಯಾರ್ಯಾರಿದ್ದಾರೆ ಅಂತ ಹೇಳಿ ಒಮ್ಮೆ ನೋಡಿ ಬರುವ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಸರ್. ತುಂಬ ಖುಷಿಯಾಗ್ತಾ ಇದೆ, ವಿಶೇಷವಾದ ಭಕ್ತಿ ಗೀತೆಗಳು ಮನಸ್ಸಿಗೆ ಖುಷಿ ಕೊಡ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಸುಜಾತ ಭರತೇಶ ಪುಚ್ಚರಬೆಟ್ಟು ಗುಡ್ ಮಾರ್ನಿಂಗ್ ವಿವಿಧ ಭಾರತಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಕೌಸಲ್ಯ ಬನಶಂಕರಿ ಕೂಡ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಉಮೇಶ್ ಸಿರಿಗೆರೆ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಧನುಷ್ ಕಿಲಾರಿ, ದರ್ಶನ್ ಕಿಲಾರಿ, ದೇವರಾಜ್ ಕಿಲಾರಿ ಮತ್ತು ಮನೆಯವರ ಸಂದೇಶ ನಮ್ಮ ಹತ್ರ ಬಂದಿದೆ. ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ, ಅಕ್ಷಯ ಪಾರ್ಕ್ ಹುಬ್ಳಿಯಿಂದ ಹನುಮಂತಪ್ಪನವ್ರ ಸಂದೇಶ ನಮ್ಮ ಹತ್ರ ಬಂದಿದೆ. ಅರಸಿಕೆರೆಯಿಂದ ಕೃಷ್ಣಮೂರ್ತಿಗಳು ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಲಾಲ್ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಶಿವಲಿಂಗಪ್ಪ ಭದ್ರೆ ಮತ್ತು ಮನೆಯವರ ಸಂದೇಶ ನಮ್ಮ ಹತ್ರ ಬಂದಿದೆ. ಅರುಣ ಮೈತ್ರಿ ಸಂದೇಶವನ್ನು ಕಳಿಸಿದ್ದಾರೆ. ನಾಗರತ್ನ ಕುರುಬರಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ, ಆಚಾರ್ಯತ್ರಯರ ಮಾಹಿತಿ ನಾದೋಪಾಸನೆಯಲ್ಲಿ ಮೂಡಿ ಬಂದದ್ದು ತುಂಬಿ ಖುಷಿ ಕೊಡ್ತು, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಅಂಕುಶ್ ದೀಪ ಮಹಾದೇವ ಗುಮ್ಮಟಿ ಇವರ ಸಂದೇಶ ನಮ್ಮ ಹತ್ರ ಬಂದಿದೆ. ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ನಳಿನಿ ವೆಂಕಟೇಶ್ ಮತ್ತು ವರಲಕ್ಷ್ಮಿ ಪೀಣ್ಯಾದಿಂದ ಹೇಳ್ತಾ ಇದ್ದಾರೆ. ಭಕ್ತಿ ಗೀತೆಗಳನ್ನು ಕೇಳ್ತಾ ಶಂಕರ ಭಗವತ್ಪಾದರ ಬಗೆಗಿನ ಮಾತುಗಳು ಮಾಹಿತಿಯನ್ನು ಕೇಳಿ ಸಂತೋಷ ಆಯಿತು. ನಮಗೆ ಗೊತ್ತಿರದ ವಿಷಯಗಳನ್ನು ನಿಲಯ ನಮಗೆ ತಿಳಿಸ್ಕೊಡ್ತಾ ಇರುತ್ತೆ ಪ್ರತಿದಿನ. ಭಕ್ತಿ ತುಂಬುವ ಭಕ್ತಿ ಗೀತೆಗಳು ತುಂಬ ಮುಂಜಾವಿನ ತಂಪಿನ ಹೊತ್ತಿನಲ್ಲಿ ಇಂಪಾಗಿ ಮೂಡಿ ಬಂದು ನೆಮ್ಮದಿಯನ್ನು ಕೊಡ್ತು, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಅಂಜನಾ ಗಾಂಧಿ ಬಜಾರ್ನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ್ ಅವರ ಸಂದೇಶ ನಮ್ಮ ಹತ್ತಿರ ಬಂದಿದೆ. ಕಡಗಂಚಿಯಿಂದ ಧರ್ಮಣ್ಣದನ್ನಿ ಹೇಳ್ತಾ ಇದ್ದಾರೆ, ರಾಮ ಜಯರಾಮ ಅಂತಕ್ಕಂಥ ಭಕ್ತಿಗೀತೆ ಸುಶ್ರಾವ್ಯವಾಗಿ ಮೂಡಿ ಬಂತು, ಹಾಗೆ ಆಚಾರ್ಯ ತ್ರಯರ ಕುರಿತಾದ ಮಾಹಿತಿ ತುಂಬ ಸೊಗಸಾಗಿತ್ತು, ಪ್ರಸಾರಿಸಿದ ನಿಲಯಕ್ಕೆ ಧನ್ಯವಾದ ಅಂಥೇಳಿ. ಆಚಾರ್ಯ ತ್ರಯರ ಬಗೆಗಿನ ಇಂಚಿಂಚು ಮಾಹಿತಿ ತುಂಬ ಸೊಗಸಾಗಿ ಮೂಡಿ ಬಂತು, ಅಪರೂಪದ ಭಕ್ತಿಗೀತೆಗಳನ್ನು ಕೂಡ ಪ್ರಸಾರ ಮಾಡಿದ್ರಿ, ಧನ್ಯವಾದ ಅಂಥೇಳಿ ಗೀತಾ ಜೋಶಿಯವರು ಹೇಳ್ತಾ ಇದ್ದಾರೆ ಕಲಬುರಗಿಯಿಂದ. ಆನಂದ ತೀರ್ಥ ಪಲಮನೀರ್ನಿಂದ ಸಂದೇಶವನ್ನು ಕಳಿಸಿ, 6 ಗಂಟೆಯಿಂದ ನಾನೂ ಕೂಡ ನಿಲಯದ ವಾಹಿನಿಯೊಂದಿಗೆ ನಾನಿದ್ದೇನೆ, ನಾದೋಪಾಸನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. ಆಚಾರ್ಯತ್ರಯರ ಬಗ್ಗೆನ ಮಾಹಿತಿ ಮತ್ತು ಆ ವಿಚಾರಧಾರೆ ತುಂಬ ಚೆನ್ನಾಗಿ ಮೂಡಿ ಬಂತು ಸರ್, ಧನ್ಯವಾದಗಳು ನಿಲಯಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೌಭಾಗ್ಯ ರಾಜಾನಕುಂಟೆಯಿಂದ ಸಂದೇಶವನ್ನು ಕಳಿಸಿ, ರಾಮಾನುಜಾಚಾರ್ಯರ ಕುರಿತಾದ ಕಿರು ಮಾಹಿತಿ ಹಾಗೂ ವಿಶೇಷವಾಗಿ ಗುರುವರಾಯರ ಹಾಡಿಗಾಗಿ ಹೃದಯಪೂರ್ವಕ ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಸಂಧ್ಯಾ ಮೋಹನ್ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ, ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಉಷಾ ಅವರು ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ಇಷ್ಟ ಆಯಿತು, ಧನ್ಯವಾದ ಅಂತೇಳಿ ಹೇಳ್ತಾ ಇದ್ದಾರೆ. ಕವಿತಾ ಅವರ ಸಂದೇಶ ನಮ್ಮ ಹತ್ರ ಬಂದಿದೆ, ಕಾರ್ಯಕ್ರಮ ಇಷ್ಟ ಆಯಿತು ಸರ್, ಧನ್ಯವಾದಗಳು, ಮೂಡಿ ಬಂದ ಭಾವಗೀತೆಗಳಂತೂ ತುಂಬ ಖುಷಿ ಕೊಡ್ತು ಮನಸ್ಸಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೇಳಿ ಹೋಗೋ ಕಾರಣ ಅಂತಕ್ಕಂಥ ಭಾವಗೀತೆ ನನಗೆ ತುಂಬ ಖುಷಿ ಕೊಡ್ತು ಅಂತೇಳಿ ಹೇಳ್ತಾ ಇದ್ದಾರೆ ರಾಣಿಯವರು. ಕಲ್ಯಾಣ್ ಕುಮಾರ್ ಗೊರವಗುಂಡಿಗೆಯಿಂದ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ

ಸಹಿ ಹಾಕಲಿವೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2ರ 3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಏಪ್ರಿಲ್ 8ರ ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಒಂದು ಹತ್ತಿರದ ನೋಟ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಮೆದುಳಿನ ಗಡ್ಡೆಗಳ ಜಾಗೃತಿ ದಿನ ಆಚರಿಸಲಾಗುತ್ತಿದೆ. ಸಾರ್ವಜನಿಕರಲ್ಲಿ ಮೆದುಳಿನ ಗಡ್ಡೆಗಳ ಬಗ್ಗೆ ಜಾಗೃತಿ ಮೂಡಿಸಲು, ಆರಂಭಿಕ ಹಂತದಲ್ಲೇ ರೋಗ ನಿರ್ಣಯವನ್ನು ಉತ್ತೇಜಿಸಲು ಹಾಗೂ ಮೆದುಳಿನ ಗಡ್ಡೆಗಳಿಂದ ಪೀಡಿತ ರೋಗಿಗಳು ಮತ್ತು ಆರೈಕೆದಾರರಿಗೆ ಬೆಂಬಲವನ್ನು ಸೂಚಿಸಲು ಈ ದಿನ ಮೀಸಲಾಗಿದೆ. ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ ಆಚರಿಸಲಾಗುತ್ತಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲೆವಿಯೊ ಕೊಬೋಲಿ ವಿರುದ್ಧ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ದ್ವಾರಾ ಜನಹಿತ್ ಮೇ ಜಾರಿ.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
5: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
6: کاشر زبانی این پروگرام تو خبری تیچه نیوز آن AIR ایپ پر دستیا
7: آکاشوانی انیت تمیل نگلچگلوم نیوز آن AIR ایپل کڑیکم

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಚಿತ್ರಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಮೂಡಿಬರುತ್ತೆ

ಅನುರಾಗ ಬಂಧನ ಚಿತ್ರಗೀತೆಯನ್ನು ಕೇಳಿದ್ರಿ. ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದರು. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. 8:15ಕ್ಕೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
2: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇಂದಿನ ವಿಶೇಷಗಳತ್ತ ಒಮ್ಮೆ ನೋಡೋದಾದರೆ, ಇವತ್ತು ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ, ವಿಶ್ವ ಮೆದುಳಿನ ಗೆಡ್ಡೆಯ ದಿನ ಅಂಥೇಳಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಜೂನ್ 8 2000 ಇಸ್ವಿನಲ್ಲಿ ಜರ್ಮನ್ನಲ್ಲಿರ್ತಕ್ಕಂತಹ ಬ್ರೈನ್ ಟ್ಯೂಮರ್ ಅಸೋಸಿಯೇಷನ್ ಈ ಒಂದು ವಿಶ್ವ ಮೆದುಳಿನ ಗೆಡ್ಡೆಯ ದಿನ ಅಂಥೇಳಿ ಆಚರಣೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿತು. ಮೆದುಳಿನ ಗೆಡ್ಡೆಯಿಂದ ಬಳಲ್ತಾ ಇರೋರಿಗೆ ಅವರು ಎದುರಿಸ್ತಕ್ಕಂಥ ಸವಾಲುಗಳ ಬಗ್ಗೆ ಗಮನವನ್ನು ಸೆಳೆಯೋದಕ್ಕೆ ಸಂಶೋಧಕರು ಮತ್ತು ಆರೋಗ್ಯ ರಕ್ಷಣಾ ತಂಡಗಳ ಕೆಲಸವನ್ನು ಗೌರವಿಸೋದಕ್ಕೆ ಓಸ್ಕರವಾಗಿ ಈ ಒಂದು ದಿನವನ್ನು ವಿಶ್ವ ಮೆದುಳಿನ ಗೆಡ್ಡೆಯ ದಿನ ಅಂಥೇಳಿ ಪ್ರಾರಂಭ ಆಯಿತು. ಈ ಒಂದು ಪ್ರಯತ್ನ ನಂತರದ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮೆದುಳಿನ ಗೆಡ್ಡೆ ಒಕ್ಕೂಟ ಈ ಉಪಕ್ರಮವನ್ನು ಸೇರಿಕೊಳ್ಳುತ್ತೆ, ಜಾಗತಿಕ ಆಚರಣೆಯಾಗಿ ಇದನ್ನು ಪರಿವರ್ತಿಸುತ್ತೆ, ಹಲವಾರು ಪ್ರಮುಖ ಉದ್ದೇಶಗಳನ್ನು ಪೂರೈಸತಕ್ಕಂಥ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ಇದು ಮೆದುಳಿನ ಗೆಡ್ಡೆಗಳ ಬಗ್ಗೆ ವಿಶ್ವಾಸಾರ್ಹವಾದಂಥ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಸಮುದಾಯಗಳನ್ನು ಒಟ್ಟುಗೂಡಿಸುತ್ತೆ, ಮತ್ತು ಆ ಒಂದು ರೋಗದ ಕುರಿತಾದ ಮಾಹಿತಿಯನ್ನು, ಸವಿವರವಾದ ಮಾಹಿತಿಯನ್ನು ಆ ರೋಗದಿಂದ ಬಳಲ್ತಾ ಇರೋರಿಗೆ ನೀಡ್ತಕ್ಕಂಥದ್ದು, ಮತ್ತು ಆ ರೋಗದ ಬಗೆಗಿನ ಒಂದು ಮುನ್ನೆಚ್ಚರಿಕೆಯನ್ನು ನೀಡ್ತಕ್ಕಂತಹ ಒಂದು ಪ್ರಯತ್ನ ಕೂಡ ಈ ಒಂದು ವಿಶ್ವ ಮೆದುಳಿನ ಗೆಡ್ಡೆ ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ ದಿನ ಆಚರಣೆಯನ್ನು ಮಾಡ್ತಾ ಇರ್ತೇವೆ. ಸಾಧಾರಣವಾಗಿ ಕೆಲವೊಂದು ಸೂಚನೆಗಳನ್ನು ದೇಹ ಕೊಡುತ್ತೆ, ಆ ಒಂದು ಸಮಯದಲ್ಲಿ ನಿರ್ಲಕ್ಷ್ಯ ಮಾಡ್ತಕ್ಕಂತಹ ಸಂಭವ ಇರೋದ್ರಿಂದ ಆ ಒಂದು ದೃಷ್ಟಿಯಲ್ಲಿ ಇದು ಈ ಕಾಯಿಲೆ ಇರಬಹುದು, ಮುನ್ನೆಚ್ಚರಿಕೆಯನ್ನು ನೀಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಈ ಒಂದು ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ ಆಚರಣೆ ಮಾಡ್ತಕ್ಕಂಥದ್ದು. ನಿರಂತರವಾದ ತಲೆನೋವು, ದೃಷ್ಟಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ವಿಶೇಷವಾಗಿ ಬೆಳಿಗ್ಗೆ ಮತ್ತು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆಯಲ್ಲೇ ವಾಂತಿಯಾಗ್ತಕ್ಕಂಥದ್ದು, ಮಾತು ಮತ್ತು ನೆನಪಿನಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು, ಈ ಒಂದು ಬದಲಾವಣೆಗಳು ದೈಹಿಕ ಬದಲಾವಣೆಗಳನ್ನು ಗಮನದಲ್ಲಿ ಇರಿಸಿ ಈ ಒಂದು ಸೂಚನೆಯನ್ನು ಒಂದು ಸ್ಪಷ್ಟ ದಿಕ್ಕಿನತ್ತ ಕೊಂಡೊಯ್ಯೋ ಒಂದು ಪ್ರಯತ್ನಕ್ಕೋಸ್ಕರವಾಗಿ ಈ ಒಂದು ವಿಶ್ವ ಮೆದುಳಿನ ಗೆಡ್ಡೆಯ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಮನಸ್ಥಿತಿಯಲ್ಲಿ ಬದಲಾವಣೆಗಳು ಆಗ್ತಕ್ಕಂಥದ್ದು, ಈ ಲಕ್ಷಣಗಳು ಕಂಡುಬಂದಾಗ ಮೆದುಳಿನ ಗೆಡ್ಡೆಯ ಸಾಮಾನ್ಯ ಕಾರಣಗಳು, ಇದು ಸಾಮಾನ್ಯ ಲಕ್ಷಣಗಳು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಅದನ್ನು ಪರಿಶೀಲನೆಗೆ ಒಳಪಡಲಿ ಅಂತಕ್ಕಂಥ ಒಂದು ಉದ್ದೇಶ. ಯಾಕೆ ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ತುಂಬ ಅಗತ್ಯವಾಗಿರ್ತಕ್ಕಂಥದ್ದು. ದೈಹಿಕ ಬದಲಾವಣೆಗಳಲ್ಲಿ ಯಾವುದೇ ರೋಗದ ಒಂದು ಲಕ್ಷಣಗಳನ್ನು ದೇಹ ಕೊಟ್ಟಾಗ ಅದನ್ನು ನಾವು ತಿರಸ್ಕಾರ ಮಾಡದಲೆ ಅಥವಾ ತುಂಬ ಕೇವಲವಾಗಿ ಕಾಣದಲೆ ಅದರ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ವಿಶ್ವ ಮೆದುಳಿನ ಗೆಡ್ಡೆಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ.

ಅನುರಾಗ ಬಂಧನ ಚಿತ್ರದ ಗೀತೆ ಎಸ್ ಜಾನಕಿ ಅವರ ಶ್ರೀಕಂಠದಲ್ಲಿ ಮೂಡಿ ಬಂತು. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ರಾಜನಾಗೇಂದ್ರ ಅವರ ಸಂಗೀತವಿತ್ತು. ಹಬ್ಬ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಮೂಡಿ ಬಂದ ಪ್ರೇಮದ ಗೀತೆ ಅಂಡಮಾನ್ ಚಿತ್ರದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಧ್ವನಿಯಾಗಿದ್ದರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಚಿತ್ರ ಅವರ ಧ್ವನಿಯಲ್ಲಿ ಮೋನಾಲಿಸಾ ಚಿತ್ರದ ಗೀತೆಯನ್ನು ಕೇಳಿ ದೊಡ್ಡರಂಗೇಗೌಡ ಅವರ ರಚನೆ ಇದು, ವಲಿಶಾ ಸಂದೀಪ್ ಅವರ ಸ್ವರಕಲ್ಪನೆಯಲ್ಲಿ ಮೂಡಿಬರ್ತಾ ಇದೆ.

La la la la la la la la la la la la la la la la la la la la la la la la la la la la la. ಈ ಆರೆ ನೀನು ಚೆಲುವೆ ಚಿತ್ತದಗಿದೆ ಪ್ರಸಾರವಾಗ್ತಾ ಇದೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ. ಈ

ಚಿಂತೆ ಯಾಕೆ ಮಾಡ್ತೀರಾ? ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಗಿದ್ರೆ ಏನಾಯ್ತು? ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಚಿತ್ರಗೀತೆಗಳು, ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಸಾಗುವ ಸಮಯ ಆಗಿದೆ. 9:20 ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಂತರ ಇಂದಿನ ವಿಶೇಷ ಕಾರ್ಯಕ್ರಮ ಮೂಡಿ ಬರುತ್ತೆ.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗಿಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
2: ನಂಗೀಗ 90ರ ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
2: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
3: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲಿತು ಸಸರರ ಗಗನ.
2: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
3: ಜೀವ

9:56 ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ವಿಶೇಷವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳಿ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತು ವಿಶ್ವ ಸಾಗರ ದಿನ ಕೂಡ. ಇವತ್ತು ಜೂನ್ 8 ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಸಾಗರ ಸಂಪತ್ತನ್ನು ಸಂರಕ್ಷಣೆ ಮಾಡೋದು ನಮ್ಮ ಮುಖ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಕುರಿತಾದ ಜಾಗೃತಿಯನ್ನು ಮೂಡಿಸುವ ಒಂದು ಸದುದ್ದೇಶದಿಂದ ಜೂನ್ 8 ವಿಶ್ವ ಸಾಗರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಒಂದಿಷ್ಟು ಸಾಗರ ಟೈಟಲ್ ಟ್ರ್ಯಾಕ್ಗಳನ್ನು ಕೇಳ್ತಾ ಆ ವಿಚಾರವನ್ನು ಕೂಡ ಮೆಲುಕು ಹಾಕ್ತಾ ಸಾಗುವ ಈ ಸಮಯ 9:00 to 10:00 ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ

ಸಾರಿ ಕಣೆಯ ಚಿತ್ರದ ಗೀತೆ ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ಮಂಜುನಾಥ್ರಭ್ ಅವರ ಸಾಹಿತ್ಯಕ್ಕೆ ಪೀಟರ್ ಎಂ ಜೋಸೆಫ್ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

ಒಪ್ಪಿದ ಪ್ರೀತಿಗೆ ಹೇಗೆ ಮುಪ್ಪಿಲ್ವೋ ಹಾಗೆ ಕೆಲವೊಂದು ಗೀತೆಗಳಿಗೂ ಕೂಡ ಮುಪ್ಪಿಲ್ಲ. ಇಂಥ ಮುದ್ದಾದ ಗೀತೆಯನ್ನು ಕೊಟ್ಟದ್ದು ವಿಜಯ ನರಸಿಂಹ ಅವರು. ವಿಜಯ ಭಾಸ್ಕರ್ ಅವರ ಸುರಕಲ್ಪನೆಯಲ್ಲಿ ಮೂಡಿಬಂತು ಈ ಗೀತೆ ಮಸಣದ ಹೂವು ಚಿತ್ರದಿಂದ ವಾಣಿ ಜಯರಾಮ್ ಮತ್ತು ಜಯಚಂದ್ರನ್ ಧ್ವನಿಯಾಗಿದ್ದರು. ಇವತ್ತು ವಿಶ್ವ ಸಾಗರ ದಿನ. ದೇವರು ಸಾಗರವನ್ನು ಸೃಷ್ಟಿ ಮಾಡಿ ಅದನ್ನು ಆನಂದಿಸೋದಕ್ಕೆ ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಅಂತಕ್ಕಂಥ ಮಾತು ನಿಜಕ್ಕೂ ಸತ್ಯವಾದಂಥದ್ದು. ಆದರೆ ಅದನ್ನು ನಾವು ಹೇಗೆ ಬಳಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಮಾತ್ರ ವಿಷಾದದ ವಿಚಾರ. ಅಮೂಲ್ಯವಾಗಿರ್ತಕ್ಕಂಥ ಈ ಸಾಗರ ಸಂಪತ್ತನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಮುಖ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಕುರಿತು ಒಂದಷ್ಟು ಜಾಗೃತಿಯನ್ನು ಮೂಡಿಸೋತಕ್ಕಂಥ ಒಂದು ಸದುದ್ದೇಶದಿಂದ ಜೂನ್ 8ನೇ ತಾರೀಕು ವಿಶ್ವ ಸಾಗರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಸಾಗರವನ್ನು ಕಲ್ಮಶವಾಗೋದನ್ನು ತಡೆಯೋದ್ರ ಮೂಲಕ ಮತ್ತೆ ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು ಸಾಗರದಲ್ಲೂ ಕೂಡ ನಮ್ಮಂತೆ ಜೀವ ಇರತಕ್ಕಂತಹ ಸಾವಿರಾರು ಸಹಸ್ರಾರು ಕೋಟ್ಯಾಂತರ ಜೀವರಾಶಿಗಳಿದೆ. ಅವುಗಳ ಜೀವವನ್ನು ಕಾಪಾಡ್ತಕ್ಕಂಥದ್ದು ಕೂಡ ಮನುಷ್ಯ ಜೀವಿಗಳಾದ ನಮ್ಮ ಕರ್ತವ್ಯ ಆಗಿರೋದ್ರಿಂದ ಈ ಕುರಿತಾದ ಒಂದಿಷ್ಟು ಜಾಗೃತಿ ಮತ್ತು ಆ ಸಾಗರ ದಿನದೊಂದು ಸಕಲ ವಿಚಾರಗಳನ್ನು ಕೂಡ ಸಾಗರದ ಕುರಿತಾದ ಸಕಲ ವಿಚಾರಗಳನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ವಿಶ್ವ ಸಾಗರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ.

ಸಾಗರದ ಕುರಿತಾಗಿ ಮಾತಾಡ್ಬೋದು ಅಂತ ಹೇಳಿದ್ರೆ ಸಾಗರದಷ್ಟೇ ಇರುತ್ತೆ. ಅವತಾರ ಪುರುಷ ಚಿತ್ರದ ಗೀತೆಯನ್ನು ಕೇಳಿದ್ರಿ, ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂತು. ಜೊತೆಗೆ ವಾಣಿ ಜಯರಾಮ್ ಕೂಡ ಇದ್ರು. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ವಿಜಯಾನಂದ್ ಅವರ ಸಂಗೀತವಿತ್ತು. ಸ್ನೇಹಿತರೆ, ವಿಶ್ವ ಸಾಗರ ದಿನವನ್ನು ಆಚರಿಸತಕ್ಕಂಥ ಒಂದು ಪರಿಕಲ್ಪನೆಯನ್ನು ಮೊದಲು 1992ರಲ್ಲಿ ಬ್ರೆಜಿಲ್ನ ರಿಯೋಡಿ ಜನೈರೋದಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿಯ ಸಮ್ಮೇಳನದಲ್ಲಿ ಇದನ್ನು ಪ್ರಸ್ತಾಪ ಮಾಡಲಾಗುತ್ತೆ. ಇದು ಪ್ರಪಂಚದಲ್ಲಿ ವಿಶಾಲವಾಗಿ ಹರಡಿಕೊಂಡಿರತಕ್ಕಂತಹ ಸಾಗರವನ್ನು ನೋಡಲು ಸಂಭ್ರಮಿಸುವ ಮತ್ತು ನಮ್ಮ ಜೀವನದಲ್ಲಿ ಅದು ವಹಿಸ್ತಕ್ಕಂತಹ ಅತಿ ಮುಖ್ಯವಾದ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳ್ತಕ್ಕಂಥ ಒಂದು ಸ್ಪಷ್ಟ ಗುರಿಯನ್ನು ಹೊಂದಿರತಕ್ಕಂಥ ಒಂದು ದಿನ ಅಂತ ಹೇಳಿದ್ರೆ ಅದು ಇವತ್ತು ವಿಶ್ವ ಸಾಗರ ದಿನ. ಶತಕೋಟಿ ಜನರಿಗೆ ಆಹಾರದ ಮೂಲವಾಗಿರ್ತಕ್ಕಂತಹ ಸಾಗರಗಳು ಹವಾಮಾನವನ್ನು ಕೂಡ ನಿಯಂತ್ರಣ ಮಾಡುತ್ತೆ. ಸಾಗರ ತನ್ನಲ್ಲಿರ್ತಕ್ಕಂತಹ ಅಭಿವೃದ್ಧಿ ಹೊಂದಿರತಕ್ಕಂತಹ ಹೊಂದುತ್ತಾ ಇರತಕ್ಕಂತಹ ಜೀವಿಗಳ ಮೂಲಕ ಈ ಒಂದು ಭೂಗ್ರಹದ ಅರ್ಧಕ್ಕಿಂತ ಹೆಚ್ಚು ಆಮ್ಲಜನಕವನ್ನು ಇದು ಉತ್ಪಾದನೆ ಮಾಡುತ್ತೆ. ಆದರೆ

ಮಿತಿ ಮೀರಿದಂತಹ ಮೀನುಗಾರಿಕೆ ಇರಬಹುದು, ತೈಲ ಸೋರಿಕೆ ಇರಬಹುದು, ಮಾಲಿನ್ಯಕಾರಕ ಚಟುವಟಿಕೆಗಳು ಮಾನವನಿಂದ ಇರಬಹುದು, ಸಮುದ್ರ ಮತ್ತು ಅದರಲ್ಲಿರ್ತಕ್ಕಂತಹ ಸಮುದ್ರ ಜೀವಿಗಳ ಮೇಲೆ ಅಪಾರವಾದ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ, ಸಾಗರದ ಜೀವಿಗಳ ಅಳಿವಿಗೆ ಕಾರಣವಾಗುತ್ತೆ. ಹಾಗಾಗಿ ಈ ದಿನವನ್ನು ಆಚರಿಸುವ ಜೊತೆಗೆ ಸಾಗರದ ಕುರಿತಾದ ಸ್ವಲ್ಪ ಜಾಗೃತಿಯನ್ನು ವಹಿಸಿ ನಮ್ಮ ಇಂದು ಮತ್ತು ಮುಂದಿನ ಪೀಳಿಗೆಗೆ ಈ ಒಂದು ಅಮೂಲ್ಯವಾದ, ಅತ್ಯಾಕರ್ಷಕವಾದ, ಸೌಂದರ್ಯವಾದ ನೈಸರ್ಗಿಕ ಮೂಲವನ್ನು ಜೋಪಾನವಾಗಿ ಕಾಯ್ದಿಟ್ಟು ಅವರಿಗೆ ಬಳುವಳಿಯಾಗಿ ಕೊಡ್ತಕ್ಕಂತಹ ಜವಾಬ್ದಾರಿ ಕರ್ತವ್ಯ ನಮ್ಮದು, ನಿಮ್ಮದು, ಎಲ್ಲರದ್ದು.

0: ಗಲ್ಲಾಟೆ ಹೇಳಿ ಅಂದರು. ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಧ್ವನಿಯಾಗಿದ್ದರು. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿತ್ತು.
1: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
2: ಮಹಿಳೆ ಜೀವನದ ನಿರೂಪಕಿ,
3: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
4: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
5: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
0: ಇವತ್ತು ವಿಶ್ವ ಸಾಗರ ದಿನ. ಜಗತ್ತಿನಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾದ ಹಾಗೆ ಸಾಗರಗಳ ಮಾಲಿನ್ಯ ಕೂಡ ಅದೇ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಮತ್ತಿನ್ನೊಂದು ವಿಪರ್ಯಾಸ ಅಂತ ಹೇಳಿದ್ರೆ ವಿದ್ಯಾವಂತ ಜನರೇ ಹೆಚ್ಚಾಗಿ ಸಾಗರಗಳ ಮಾಲಿನ್ಯಕ್ಕೆ ಕಾರಣರಾಗ್ತಾ ಇದ್ದಾರೆ. ಇದನ್ನು ತಡೆಗಟ್ಟಬೇಕು ಅನ್ನೋ ಒಂದು ಸದುದ್ದೇಶದಿಂದ 1992 ರಿಯೋ ಡಿ ಜನೈರೋದಲ್ಲಿ ನಡೆದಂತಹ ಪ್ಲಾನೆಟ್ ಅರ್ಥ್ ವೇದಿಕೆಯಲ್ಲಿ ಪ್ರತಿ ವರ್ಷ ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ತಗೊಂಡು ವಿಶ್ವಸಂಸ್ಥೆ. ನಂತರ ಇದು ಕೆನಡಾ ಅಂತಾರಾಷ್ಟ್ರೀಯ ಸಾಗರ ಅಭಿವೃದ್ಧಿಯ ಕೇಂದ್ರ ಮತ್ತು ಓಷನ್ ಇನ್ಸ್ಟಿಟ್ಯೂಟ್ ಆಫ್ ಕೆನಡಾ ಭೂಶೃಂಗಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರೆ ಸಾಗರಗಳ ಮೇಲೆ ಮಾನವನ ಚಟುವಟಿಕೆಗಳಿಂದ ಉಂಟಾಗ್ತಕ್ಕಂತಹ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ನೀಡ್ತಕ್ಕಂಥದ್ದು ಸಾಗರಗಳ ಅಭಿವೃದ್ಧಿಗೆ ವಿಶ್ವದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥ ಒಂದು ಉದ್ದೇಶದಿಂದ, ಸಾಗರಗಳ ನಿರ್ವಹಣೆಗಾಗಿ ಯೋಜನೆಯನ್ನು ರೂಪಿಸ್ತಕ್ಕಂಥ ಉದ್ದೇಶದಿಂದ ಇವತ್ತು ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವಿದೆ. ನಮ್ಮ ಪರಿಸರ ಸಮತೋಲನದಲ್ಲಿ ಇರಬೇಕು ಅಂತ ಹೇಳಿದ್ರೆ ಸಾಗರಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಲ್ಲದೆ ಸಾಗರಗಳಲ್ಲಿರ್ತಕ್ಕಂತಹ ಜೀವಿಗಳಿಗೆ ನಮ್ಮಿಂದ ಹಾನಿಯಾಗ್ತಾ ಇರ್ತಕ್ಕಂಥದ್ದು, ಅದರ ಮೂಲಕ ಜೀವ ವೈವಿಧ್ಯತೆಯ ನಾಶಕ್ಕೆ ಮನುಷ್ಯ ಕಾರಣನಾಗ್ತಾನೆ. ಭೂಮಿಯ 1/3 ಭಾಗ ಸಾಗರಗಳಿಂದ ಆವೃತವಾಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರೋ ವಿಚಾರ. ಸಾಗರಗಳು ಇದ್ದರೇನೇ ಭೂಮಿಯಲ್ಲಿ ನಾವು ನೆಲೆಸೋದಕ್ಕೆ ಸಾಧ್ಯ. ಹಾಗಾಗಿ ಸಾಗರಗಳಿಗೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ನೀಡದಲ್ಲೇ ಇದ್ದರೆ ನಮ್ಮ ಉಳಿವು ಹೇಗೆ? ಹಾಗಾಗಿ ಸಾಗರದ ಈ ಒಂದು ಅಗಾಧ ಪ್ರಾಮುಖ್ಯತೆಯಿಂದ 8 ವಿಶ್ವ ಸಾಗರ ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಸಾಗರಗಳನ್ನು, ಸಾಗರಗಳ ಸೌಂದರ್ಯವನ್ನು ಸವಿಯೋದಕ್ಕೆ ಹೋಗ್ತಕ್ಕಂತಹ ನಾವು ಅಲ್ಲಿ ಮಾಡ್ತಕ್ಕಂತಹ ಮಾಲಿನ್ಯ, ಸಾಗರಗಳೇ ಜೀವ ತಾಣವಾಗಿ ಇರ್ತಕ್ಕಂತಹ ಜೀವಿಗಳಿಗೆ ಅವುಗಳ ಜೀವಕ್ಕೆ ಕುತ್ತು ಬರ್ತಕ್ಕಂಥದ್ದು.

ಸಾಗರ ಕನ್ಯಾ ಗೀತೆ ಮೂಡಿ ಬಂದದ್ದು ಸೈಡಿನ ಸಂಚು ಚಿತ್ರದಿಂದ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿತ್ತು. ಇವತ್ತು ವಿಶ್ವ ಸಾಗರ ದಿನ, ಹಾಗಾಗಿ ಸಾಗರದ ಕುರಿತಾದ ಒಂದಿಷ್ಟು ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಒಂದು ಗಂಟೆಯ ಅವಧಿಯನ್ನು ಮುಗಿಸುವ ಸಮಯ ಕೂಡ ಬಂತು. ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿದೆ. ಸಪ್ತ ಸಾಗರದ ಆಚೆಯಲ್ಲೂ ಚಿತ್ರದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಅರುಣ್ ಕಾಮತ್ ಮತ್ತು ಕಾರ್ತಿಕ್ ಚನೋಜಿರಾವ್ ಅವರ ಧ್ವನಿಯಲ್ಲಿದೆ. ಧನಂಜಯ್ ರಂಜನ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಈ ತಿಂಗಳ 21ರಂದು ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047ರ ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಸಮಾವೇಶವೊಂದರಲ್ಲಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಕರ್ನಾಟಕ ಗಣಿ ಪರಿಸರ ಪುನಶ್ಚೇತನ ನಿಗಮದಡಿ ಜಿಲ್ಲಾಸ್ಪತ್ರೆಯ 131.90 ಕೋಟಿ ರೂಪಾಯಿ ಮೊತ್ತದ 300 ಹಾಸಿಗೆಯ ಕಟ್ಟಡ ನಿರ್ಮಾಣಕ್ಕೆ ಪ್ರಸ್ತುತ ಇರುವ ಹಳೆಯ ಕಟ್ಟಡ ಉರುಳಿಸುವಿಕೆಯ ಕಾಮಗಾರಿಯ ಗುದ್ದಲಿ ಪೂಜೆಯ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಿವಿಲ್ ಪೇದೆಗಳ ಹುದ್ದೆಗಳು ಸೇರಿದಂತೆ ಕಲ್ಯಾಣ ಕರ್ನಾಟಕ ವೃಂದದ 596 ಹಾಗೂ ಉಳಿದ ಮೂಲ ವೃಂದಗಳಿಗೆ ಒಟ್ಟು 3,995 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ತಿಂಗಳ ಕೊನೆ ಭಾನುವಾರ 28ರಂದು ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ಎಐಸಿಸಿ ಕಾರ್ಯದರ್ಶಿಗಳು, ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ರಾಜ್ಯ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ನಿಧನರಾಗಿದ್ದಾರೆ. ಸಂಘಟನಾ ಚಾತುರ್ಯ ಹಾಗೂ ಜನಪರ ಕಾಳಜಿಯ ಮೂಲಕ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಅವರು ನೀಡಿದ ಕೊಡುಗೆ ಅನನ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದಲ್ಲಿ ಸ್ಮರಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 14 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನಾನು ಸಂಗೀತ ನಿರ್ದೇಶಕ ಗೀತ ರಚನೆಕಾರ ವಿ ಮನೋಹರ್, ವಿವಿಧ ಭಾರತಿ 102.9 FM ಕೇಳ್ತಾ ಇರ್ತೀನಿ. ನ್ಯೂ ಟೈಮ್ಸ್ಗಾಗ ಕೇಳಿ. ಥ್ಯಾಂಕ್ ಯು.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ, ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ. ನಿಮ್ಮ ಮೆಚ್ಚಿನ ಓಲ್ಡೀಸ್ಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳಿ ನಿಮ್ಮೊಂದಿಗಿದ್ದೇನೆ, ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಒಂದಿಷ್ಟು ಸುಂದರವಾದ, ಸುಮಧುರವಾದ, ಹಳೆಯ ಅಪರೂಪದ ಗೀತೆಗಳ ಗುಚ್ಛವೇ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ 1989 ತೆರೆಕಂಡ ಚಿತ್ರ ಇದು, ಹೃದಯ ಗೀತೆ. ಈ ಚಿತ್ರದ ಒಂದು ಗೀತೆ ಇವತ್ತಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಮೂಡಿ ಬರ್ತಾ ಇದೆ. ವಿಷ್ಣುವರ್ಧನ್, ಖುಷ್ಬು, ಭವ್ಯ, ಶ್ರೀಧರ್ ಮುಂತಾದವರು ತಾರಾಗಣದಲ್ಲಿದ್ದರು. ಭಾರ್ಗವ ಅವರ ನಿರ್ದೇಶನದಲ್ಲಿ ಮೂಡಿ ಬಂತು ಈ ಚಿತ್ರ ಹೃದಯ ಗೀತೆ. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ರಾಜನಾಗೇಂದ್ರ ಅವರ ಸಂಗೀತವಿದೆ. ಆ ಗೀತೆ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ತುಂಟ ಕಿರಣಿಗೆಯ ಗೀತೆ ಮೂಡಿಬಂದದ್ದು ಮರಮೆಚ್ಚಿದ ಮಡದಿ ಚಿತ್ರದಿಂದ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಬಿ ಸುಶೀಲಾ ಧ್ವನಿಯಾಗಿದ್ದರು. ಖುರ ಸೀತಾರಾಮ ಶಾಸ್ತ್ರಿಗಳ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ಮರಮೆಚ್ಚಿದ ಮಡದಿ ಚಿತ್ರ ತೆರೆಕಂಡದ್ದು 1963 ಡಾಕ್ಟರ್ ರಾಜ್, ಉದಯಕುಮಾರ್, ಅಶ್ವಥ್, ಲೀಲಾವತಿ, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದರು. ಖುರ ಸೀತಾರಾಮ ಶಾಸ್ತ್ರಿಗಳ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ ಮರಮೆಚ್ಚಿದ ಮಡದಿ. ಸುಂದರ ಗೀತೆಗಳ ಸಂಗಮ 1 ಗಂಟೆಯ ಅವಧಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಹೆಣ್ಣಿನ ಕೂಗು ಚಿತ್ರದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿದೆ. 1986 ತೆರೆಕಂಡ ಚಿತ್ರ ಇದು ಹೆಣ್ಣಿನ ಕೂಗು. ದೊರೆ ಭಗವಾನ್ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ. ಸರಿತಾ ಶ್ರೀಧರ್, ಮುಖ್ಯಮಂತ್ರಿ ಚಂದ್ರು, ತಾರಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

ಎಸ್ ಜಾನಕಿ ಮತ್ತು ಕೆಜೆಎಸ್ ದಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮನೆ ಮಂತ್ರಾಲಯ ಚಿತ್ರಗೀತೆ ಪ್ರಸಾರವಾಯಿತು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ಮನೆಯ ಮಂತ್ರಾಲಯ ಚಿತ್ರ ತೆರೆಕಂಡದ್ದು 1986 ಅನಂತನಾಗ್, ಭಾರತಿ, ಜೈಜಗದೀಶ್, ತಾರಾ, ರಮೇಶ್ ಮುಂತಾದವರು ತಾರಾಗಣದಲ್ಲಿದ್ದರು. ಭಾರ್ಗವ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ ಮನೆಯ ಮಂತ್ರಾಲಯ. ಆ ಚಿತ್ರದ ಗೀತೆಯನ್ನು ಕೇಳಿದ್ರಿ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ಸದಾ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಎಸ್ ಜಾನಕಿಯವರ ಧ್ವನಿಯಲ್ಲಿ ದೇವತೆ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ಎಸ್ ವಿಶ್ವನಾಥನ್ ಅವರ ಸ್ವರ ಕಲ್ಪನೆ ಇದೆ. ದೇವತೆ ಚಿತ್ರ ತೆರೆಕಂಡದ್ದು 1986 ರಾಮಕೃಷ್ಣ, ರಾಜೀವ್, ಅಶ್ವಥ್, ಶಿವರಾಮ್, ಗೀತಾ ಮುಂತಾದವರು ತಾರಾಗಣದಲ್ಲಿದ್ದರು. ಏರಂಕಿ ಶರ್ಮಾ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಈ ಚಿತ್ರ ದೇವತೆ. ಆ ಚಿತ್ರದ ಒಂದು ಅಪರೂಪದ ಗೀತೆ

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒನ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಮೂಡಿ ಬಂದ ಸೊಗಸಾದ ಗೀತೆ ಎರಡು ನಕ್ಷತ್ರಗಳು ಚಿತ್ರದ್ದಾಗಿತ್ತು. ಡಾಕ್ಟರ್ ರಾಜ್ ಮತ್ತು ವಾಣಿಜ್ಯರಾಮ್ ಧ್ವನಿಯಾಗಿದ್ದರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜೆ ಕೆ ವೆಂಕಟೇಶ್ ಅವರ ಸಂಗೀತ ಬಿತ್ತು. ಎರಡು ನಕ್ಷತ್ರಗಳು ಚಿತ್ರ ತೆರೆಕಂಡದ್ದು 1983. ಸಿಂಗೀತಂ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಡಾಕ್ಟರ್ ರಾಜ್, ಮಾಸ್ಟರ್ ಲೋಹಿತ್, ಅಂಬಿಕಾ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಈಗ ಪ್ರಸಾರವಾಗುತ್ತೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕಾಮನವಿಲ್ಲು ಚಿತ್ರದ ಒಂದು ಗೀತೆ. ಕುವೆಂಪು ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಕಾಮನವಿಲ್ಲು ಚಿತ್ರ ತೆರೆಕಂಡದ್ದು 1983. ಚಿ ದತ್ತರಾಜ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಅನಂತನಾಗ್, ಸರಿತಾ, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಸಾಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ

ಸದಾ ಸರ್ವ ಕಾಲಕ್ಕೂ ಸತ್ಯವಾಗಿರ್ತಕ್ಕಂತಹ ಸಾಹಿತ್ಯ ಇರತಕ್ಕಂತಹ ಗೀತೆ ಇದು ಕಾಮನಬಿಲ್ಲು ಚಿತ್ರದ ಉಳವಾಯೋಗ್ಯ ನೋಡಲ್ಲಿ. ಕಾರ್ಯಕ್ರಮದಲ್ಲಿ ಮುಂದಿನ ಈಗ ಪ್ರಸಾರವಾಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ. ಮೊದಲನೇದಾಗಿ ಪ್ರಸಾರವಾಗುತ್ತೆ ಹೃದಯ ಸಂಗಮ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಹೃದಯ ಸಂಗಮ ಚಿತ್ರ ತೆರೆಕಂಡದ್ದು 1972ರಲ್ಲಿ. ರಾಶಿ ಬ್ರದರ್ಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್, ಭಾರತಿ, ಕೆ ಎಸ್ ಅಶ್ವತ್, ಪಾಲ್ಕೃಷ್ಣ, ಜೈರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಗೀತೆಯ ನಂತರ ನೀವು ಕೇಳ್ತೀರಿ ಕ್ರಾಂತಿವೀರ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. 1972ರಲ್ಲಿ ಆರ್ ರಾಮಮೂರ್ತಿ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಚಿತ್ರ. ಕ್ರಾಂತಿವೀರ, ಡಾಕ್ಟರ್ ರಾಜ್, ರಾಜೇಶ್, ದಿನೇಶ್, ಸಂಪತ್, ದ್ವಾರಕೀಶ್ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ.

ಸುಂದರವಾದ ಮಧುರವಾದ ಗೀತೆಗಳೊಂದಿಗೆ ಸಾಗ್ತಾ ಇದ್ವಿ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳನ್ನು ಕೇಳಿದ್ವಿ ಎಲ್ ಈಶ್ವರಿಯವರ ಧ್ವನಿಯಲ್ಲಿ. ಈಗ ಪ್ರಸಾರವಾಗ್ತಾ ಇದೆ ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕಳ್ಳರ ಕಳ್ಳ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಕಳ್ಳರ ಕಳ್ಳ ಚಿತ್ರ ತೆರೆಕಂಡದ್ದು 1970ರಲ್ಲಿ ಎಂ ಪಿ ಶಂಕರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಉದಯಕುಮಾರ್, ನರಸಿಂಹರಾಜು, ಸುದರ್ಶನ್, ಎಂ ಪಿ ಶಂಕರ್, ಆರ್ತಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆಯೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಸಾಗೋಣ.

ಸವಾರಿ ಹೊರಡುವ ಸಮಯ ಕೂಡ ಬಂತು. ಇನ್ನೇನು 11 ಗಂಟೆ ಆಯಿತು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳದೇ ಇದೆ ಅಂತ ಹೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಇವಾಗ ಪ್ರಸಾರವಾಗುತ್ತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಬಪ್ಪಿಲ ಹರಿಯವರ ಸಂಗೀತವಿರತಕ್ಕಂಥ ಕೃಷ್ಣ ನೀ ಬೇಕನೆ ಬಾರ ಚಿತ್ರದ ಒಂದು ಸುಂದರ ಗೀತೆ. 1986 ತೆರೆ ಕಂಡ ಚಿತ್ರ ಇದು. ವಿಷ್ಣುವರ್ಧನ್, ಭವ್ಯ, ವಿಶ್ವವಿಜೇತ್, ಅರ್ಕೇಸರಿ ಮುಂತಾದವರು ತಾರಾಗಣದಲ್ಲಿದ್ದರು. ಭಾರ್ಗವ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃಬಂಧುಗಳಿಗೆ ಧನ್ಯವಾದ ಅಂತೇಳಿ ಹೇಳ್ತಾ ಮಧ್ಯಾಹ್ನದ ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದಾರೆ ವಿನುತಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಪ್ರಗತಿಯಲ್ಲಿರುವ ರೈಲ್ವೆ ಕಾಮಗಾರಿಗಳ ಪರಿವೀಕ್ಷಣೆಯನ್ನು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ನಡೆಸಲಿದ್ದಾರೆ. ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ನಾಳೆ ಸಂಜೆ 6:30 ರಾತ್ರಿ 7:30 ಅಪರೂಪದ ಶುಕ್ರ ಗುರು ಗ್ರಹಗಳ ಸಂಯೋಗ ವೀಕ್ಷಣೆಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಖಗೋಳ ವಿದ್ಯಮಾನದ ವೇಳೆ ಪ್ರಕಾಶಮಾನವಾದ ಶುಕ್ರ ಮತ್ತು ತುಸು ಮಂದವಾಗಿ ಕಾಣುವ ಗುರುಗ್ರಹಗಳ ಪಶ್ಚಿಮ ಆಕಾಶದಲ್ಲಿ ಕೇವಲ 1.5 ಡಿಗ್ರಿಯಷ್ಟು ಹತ್ತಿರದಲ್ಲಿ ಗೋಚರಿಸಲಿದ್ದು, ಸಾರ್ವಜನಿಕರು ಸೂರ್ಯಾಸ್ತದ ನಂತರ ಬರಿಗಣ್ಣಿನಿಂದಲೂ ಇದನ್ನು ವೀಕ್ಷಿಸಬಹುದಾಗಿದೆ. ಹಾವೇರಿಯಲ್ಲಿಂದು ನಡೆಯಲಿರುವ ಕೇಂದ್ರ ಸರ್ಕಾರದ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ದಿಶಾ ಸಭೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪಾಲ್ಗೊಳ್ಳಲಿದ್ದಾರೆ. ಇದಕ್ಕೂ ಮುನ್ನ ಅವರು ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಮಿತಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಜನರು ಬಲಿಯಾಗಿದ್ದಾರೆ. ಭೂಕಂಪದ ಬೆನ್ನಲ್ಲೇ ಕರಾವಳಿಯಲ್ಲಿ 1.4 ಮೀಟರ್ ಎತ್ತರದ ಸುನಾಮಿ ಅಲೆಗಳು ಅಪ್ಪಳಿಸಿದ್ದು, ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 725 ಅಂಕಗಳ ಇಳಿಕೆಯೊಂದಿಗೆ 73,518 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 222 ಅಂಕ ಇಳಿಕೆಯ ನಂತರ 23,138 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 17 ಪೈಸೆ ಇಳಿಕೆಯೊಂದಿಗೆ 95.35 ರೂಪಾಯಿಯಷ್ಟಿದೆ. ನವ ಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ 3ನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಂದುವರೆಸಿರುವ ಆಫ್ಘಾನಿಸ್ತಾನ್ ಇತ್ತೀಚಿನ ವರದಿ ಬಂದಾಗ 7 ವಿಕೆಟ್ ನಷ್ಟಕ್ಕೆ 143 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 11:54 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಸೋಮವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಸಮಯ ಇದು. ಸೂಪರ್ ಹಿಟ್ ಗೀತೆಗಳು ಪ್ಲೇಲಿಸ್ಟ್ನಲ್ಲಿ ರೆಡಿಯಾಗಿದೆ ನಮ್ಮ ವಿವಿಧ ಭಾರತೀಯ ಕೇಳುಗರ ಕಿವಿಯನ್ನ ತಲುಪೋಕೆ. ಈಗ ಬೆಳಿಗ್ಗೆ ಡ್ಯೂಟಿಗೆ ಬರ್ತಾ ಹೊರಗಡೆ ಎಲ್ಲ ಒಂಥರ ಮಂಜು ಮುಸುಕಿದ ವಾತಾವರಣ, ತುಂತುರು ತುಂತುರು ಮುತ್ತಿನ ಹಾಗೆ ನಿಧಾನಕ್ಕೆ ಮಳೆ ಸುರಿತಾ ಇತ್ತು. ಒಂಥರ ಆಹ್ಲಾದಕರ ವಾತಾವರಣ ಅಂತಲೇ ಹೇಳ್ಬೋದು. ಬಟ್ ಕೆಲವೊಂದ್ಸಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಏನನ್ಸುತ್ತೆ ಅಂದರೆ, ಏನಾದರೂ ಹೊರಗಡೆ ಕೆಲಸಕ್ಕೆ ಹೋಗ್ಬೇಕ್ರಿ, ಮಳೆ ಬಂದರೆ ಕಿರಿಕಿರಿ ಅನಿಸುತ್ತೆ. ಬಟ್ ಆದರೆ ಇವತ್ತು ಬರಬೇಕು ನನಗನ್ನಿಸ್ತು. ಓ, ಹೋದ ತಕ್ಷಣ ನಂದೊಂದು ಗೀತೆನ ಪ್ರಸಾರ ಮಾಡ್ತೀಯಾ ನೀನು ಅಂತ ಆ ಮಳೆ ಕೇಳ್ದಂಗಿತ್ತು. ಅದಕ್ಕೋಸ್ಕರ ಗೀತೆ ಪ್ರಸಾರ ಆಗ್ತಾ ಇದೆ. ಬಣ್ಣದ ಗೆಜ್ಜೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

ಸಮಯ ಆಗಿದೆ 11:31 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಇದು ಕಲಾಭಾರತಿಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಇದು. ಇಂದಿನ ಕಲಾಭಾರತಿಯಲ್ಲಿ ನಾವು ಯಾರ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀವಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಕೇಳ್ತಾ ಇರಿ. ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಒಂದು ಗೀತೆಯ ನಂತರ ಮತ್ತೆ ನಿಮ್ಮ ಜೊತೆಯಾಗ್ತೀನಿ. ಬಹುಶಃ ಈ ಗೀತೆಯನ್ನು ಕೇಳಿದ ನಂತರ ನಿಮಗೂ ಕೂಡ ಗೊತ್ತಾಗ್ಬೋದು ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ. ಮೂಡಿ ಬರ್ತಾ ಇದೆ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ಎಸ್ ವಿಶ್ವನಾಥನ್ ಅವರ ಸಂಗೀತವಿರುವ ಗೀತೆ.

0: ಡೂಡ್ ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಕಲಾಭಾರತಿಯಲ್ಲಿ ನಾವು ಇಂದು ಕನ್ನಡ ಚಿತ್ರರಂಗದ ಹಿರಿಯ ಹಾಗೂ ಪ್ರತಿಭಾನ್ವಿತ ನಟರಲ್ಲಿ ಒಬ್ಬರಾದಂತಹ ನೀರ್ನಳ್ಳಿ ರಾಮಕೃಷ್ಣ ಅವರ ಬಗ್ಗೆ ಮಾಹಿತಿಯನ್ನ ಹಂಚಿಕೊತಾ ಇದ್ದೀವಿ. ಇವರು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ನೀರ್ನಳ್ಳಿ ಎಂಬ ಹಳ್ಳಿಯಲ್ಲಿ. ಈ ಕಾರಣದಿಂದಾನೇ ಇವರನ್ನ ನೀರ್ನಳ್ಳಿ ರಾಮಕೃಷ್ಣ ಅಂತ ಕರೀತಾ ಇದ್ರಂತೆ. ರಾಮಕೃಷ್ಣ ಅವರು ಸುಮಾರು 30 ವರ್ಷಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. 200 ಹೆಚ್ಚು ಚಲನಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. 1977 ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಐತಿಹಾಸಿಕ ಬ್ಲಾಕ್ ಬಸ್ಟರ್ ಚಿತ್ರ ಬಬ್ರು ವಾಹನ ಮೂಲಕ ಇವರು ಚಿತ್ರರಂಗವನ್ನು ಪ್ರವೇಶಿಸಿದರು. ಈ ಚಿತ್ರದಲ್ಲಿ ಅವರು ಶ್ರೀಕೃಷ್ಣನ ಪಾತ್ರವನ್ನ ಅತ್ಯಂತ ಅದ್ಭುತವಾಗಿ ನಿರ್ವಹಿಸಿ ಪ್ರೇಕ್ಷಕರ ಗಮನವನ್ನು ಕೂಡ ಸೆಳೆದರು. ಒಂದು ಗೀತೆಯ ನಂತರ ಮತ್ತಷ್ಟು ಮಾಹಿತಿ ನಮ್ಮ ಕೇಳುಗರಿಗೆ ಸಿಗಲಿದೆ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ. ಪ್ರಾಯ ಪ್ರಾಯ ಪ್ರಾಯ ಚಿತ್ರದಿಂದ ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರ ಗಾಯನದಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸಮಯ ಆಗಿದೆ 11:45 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕಲಾಭಾರತಿಯಲ್ಲಿ. ಇಂದು ನಾವು ನಟ ನೀರನಳ್ಳಿ ರಾಮಕೃಷ್ಣ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ನೆಚ್ಚಿನ ನಟರಲ್ಲಿ ರಾಮಕೃಷ್ಣ ಒಬ್ಬರಾಗಿದ್ದರು. ಪುಟ್ಟಣ್ಣ ಅವರ ನಿರ್ದೇಶನದ ಹಲವು ಮಾಸ್ಟರ್ ಪೀಸ್ ಚಿತ್ರಗಳಾದ ರಂಗನಾಯಕಿ, ಮಾನಸ ಸರೋವರ, ಅಮೃತ ಘಳಿಗೆ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಪ್ರೇಕ್ಷಕರ ಮೆಚ್ಚುಗೆಯನ್ನು ಕೂಡ ಪಡೆದರು. ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಚಿತ್ರಗಳಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಪ್ರಸಿದ್ಧ ತಮಿಳು ನಿರ್ದೇಶಕ ಕೆ ಬಾಲಚಂದರ್ ಅವರ ಪೊಯ್ಕಾಲ್ ಕುದುರೆ ಚಿತ್ರದಲ್ಲೂ ಇವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಮೂಡಿ ಬರ್ತಾ ಇದೆ ಮಾನಸ ಸರೋವರ ಚಿತ್ರದಿಂದ ಜಯಚಂದ್ರನ್ ಅವರ ಗಾಯನದಲ್ಲಿ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ನೀರಿನಲ್ಲಿ ಅವರು ಅಭಿನಯಿಸಿದ ಚಲನಚಿತ್ರಗಳ ಬಗ್ಗೆ ಹೇಳೋದಾದರೆ ಪ್ರಾಯ ಪ್ರಾಯ ಪ್ರಾಯ, ಘಟಶ್ರಾದ್ದ, ಪಡುವಾರಳ್ಳಿ ಪಾಂಡವರು, ಬೆಂಕಿಯಲ್ಲಿ ಅರಳಿದ ಹೂವು, ಮುಗಿಲ ಮಲ್ಲಿಗೆ, ಪಂಚಮವೇದ, ಪ್ರಾಣಸ್ನೇಹಿತ, ಬಚ್ಚನ್, ಎದೆಗಾರಿಕೆ, ನಿನಗಾಗಿ, ಹಾಲುಂಡತ್ತವರು, ನೀನೆಲ್ಲೋ ನಾನಲ್ಲೇ, ಮೊನಾಲಿಸಾ, ಸಂಖ್ಯಾ ಬಾಳ್ಯ, ಎಕ್ಸ್ಕ್ಯೂಸ್ ಮೀ, ಹೀಗೆ ಹಲವಾರು ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ನೀರಿನಲ್ಲಿ ರಾಮಕೃಷ್ಣ ಅವರು ಅಭಿನಯದ ಮತ್ತೊಂದು ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಅಮೃತಗಳಿಗೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಿ ಆರ್ ಛಾಯಾ ಅವರ ಗಾಯನದಲ್ಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

1990 ದಶಕದ ನಂತರ ರಾಮಕೃಷ್ಣ ಅವರು ಪೋಷಕ ನಟನಾಗಿ ಅಂದರೆ ತಂದೆ ಅಣ್ಣ ಸ್ನೇಹಿತನ ಪಾತ್ರಗಳಲ್ಲಿ ಅಮೃತ ವರ್ಷಿಣಿ, ಪ್ರೀತ್ಸೋತ್ತಪ್ಪ, ರವಿ ಬೋಪಣ್ಣ ಸೇರಿದಂತೆ ನೂರಾರು ಚಿತ್ರಗಳಲ್ಲಿ ನಟಿಸಿದರು. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವಕ್ಕೆ ಹೆಸರಾದವರು ರಾಮಕೃಷ್ಣ ಅವರು. ಪ್ರಸ್ತುತ ಅವರು ಚಿತ್ರರಂಗದಿಂದ ಕೊಂಚ ದೂರ ಉಳಿದು ತಮ್ಮ ಹುಟ್ಟೂರಾದ ನೀರ್ನಳ್ಳಿಯಲ್ಲಿ ಕೃಷಿ ಮತ್ತು ಅಡಿಕೆ ತೋಟದ ಉಸ್ತುವಾರಿ ನೋಡಿಕೊಳ್ತಾ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಸಮಯ ಆಗಿದೆ 11:56. ಇಂದಿನ ಕಲಾ ಭಾರತಿಯಲ್ಲಿ ನಟ ನೀರ್ನಳ್ಳಿ ರಾಮಕೃಷ್ಣ ಅವರ ಬಗ್ಗೆ ಮಾಹಿತಿ ಮತ್ತು ಅವರು ಅಭಿನಯಿಸಿದ ಗೀತೆಗಳನ್ನು ಕೇಳಿ ಮತ್ತೆ ಅವರ ಅಭಿನಯಿಸಿದ ಚಿತ್ರಗಳು ನಿಮ್ಮ ಸ್ಮೃತಿ ಪಟಲದಲ್ಲಿ ಹಸರಾದವು ಅಂತ ಭಾವಿಸ್ತಾ ಇಂದಿನ ಕಲಾ ಭಾರತಿಯನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ, ಕನ್ನಡ ಸದಾ ನಿಮ್ಮ ಸಂಗಡ. ಕಲಾಭಾರತಿಯ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಡುವಾರಳ್ಳಿ ಪಾಂಡವರು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತವಿರುವ ಗೀತೆ ಕೈಯಾರ ಕಿಯ್ಯಣ್ಣರೈ ಅವರ ಸಾಹಿತ್ಯವಿದೆ.

ಸಮಯ ಆಗಿದೆ 11:59:27 12:00 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ಕೇಂದ್ರದ ರಂಗಭವನದಲ್ಲಿ ಇಂದು ಸ್ಪೆಕ್ಟ್ರಮ್ ಆಕಾಶವಾಣಿ @90 ಎ ಮ್ಯೂಸಿಕಲ್ ಒಡಿಸಿ ಕಾರ್ಯಕ್ರಮ ಆಯೋಜಿತವಾಗಿದೆ. ಸಾಯಂಕಾಲ 4 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಆತಿಥ್ಯ ವಹಿಸಲಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ಕಲಾವಿದರಾದ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ @90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
1: ಆಕಾಶವಾಣಿಗೆ 90 ಇಯರ್ಸ್ ಸ್ಪೆಕ್ಟ್ರಮ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾಡ್ @90 ಅಂತ ಇದೆ. ಆಕಾಶವಾಣಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು 60 ನಮ್ದು ಒಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕ ನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕಗೀತ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತ ಹೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ದಿಲ್ಲಿ ಸಂಸತ್ ಮಾರ್ಗದ ರಂಗಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ ಗಳು ಬಂದಿದ್ದೀವಿ. 2 ದಿವಸದಿಂದ ಇಲ್ಲೇ ಇದ್ದೀವಿ, ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇವತ್ತು 4 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ.
0: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯಯುತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾ ಎಂಎಸ್ ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28 ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತೆಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ದಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು. 12ನೇ ತಾರೀಕು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ದತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:05. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಆಲಿಸುವ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಈಗ ನಾವಿದ್ದೀವಿ. ನಿಮ್ಮ ಮೆಚ್ಚಿನ ಗೀತೆಗಳನ್ನು ಆಕಾಶವಾಣಿ ವಿವಿಧ ಭಾರತಿಯಲ್ಲಿ ಕೇಳುವ ಬಯಕೆ ನಿಮ್ಮದಾಗಿದ್ದಲ್ಲಿ ನೀವು ನಮಗೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0800-222-612-2527. ಇದು ನಮ್ಮ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ನೀವು ಕೇಳಬಹುದು. ಹಾಗೇನೆ ಒಂದು ವಾರದ ಹಿಂದೆ, ಒಂದು ತಿಂಗಳ ಹಿಂದೆ ಕರೆ ಮಾಡಿದವರು ಮಾಡದೆ ಹೊಸಬರಿಗೆ ಅವಕಾಶವನ್ನು ಕೂಡ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಒಂದು ಗೀತೆ ಮೂಡಿ ಬರ್ತಾ ಇದೆ. ಚೈತ್ರದ ಪ್ರೇಮಾಂಜಲಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕರೆಯೊಂದು ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಶಿವಣ್ಣ ಅಂತೇಳಿ ಮೇಡಮ್, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಂದ.
0: ಚಳ್ಳಕೆರೆಯಿಂದ ಯಾವಾಗ ಫೋನ್ ಮಾಡಿದ್ರಿ ನೀವು?
1: ನಾವಾಗಲೇ ಒಂದ್ 2 ತಿಂಗಳು ಆಯ್ತು ಮೇಡಮ್.
0: 2 ತಿಂಗಳು ಆಯ್ತಾ? ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ಮೇಡಮ್, ನಮ್ಗೆ ಸೈಕಲ್ ಸವಾರಿಯಿಂದ ಮೇಡಮ್, ನನ್ನ ಮುದ್ದು ಬಂಗಾರ ಅಂತ ಒಂದು ಸಾಂಗ್ ಇದೆ ಮೇಡಮ್, ಆ ಸಾಂಗ್ ಬೇಕಿತ್ತು ಮೇಡಮ್.
0: ಇಷ್ಟ ಈ ಹಾಡು?
1: ಇಷ್ಟ ಮೇಡಮ್, ಹೊಸ ಹಾಡು, ನಮ್ಮ ಮಗಳಿಗೆ ಇಷ್ಟ ಮೇಡಮ್, ಹಂಗಾಗಿ ಕೇಳಿದೆ ಮೇಡಮ್.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಸೈಕಲ್ ಸವಾರಿ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ರಾಜೇಶ್ ಕೃಷ್ಣನ್ ಮತ್ತು ಸುರಭಿ ಭಾರದ್ವಾಜ್ ಅವರ ಗಾಯನದಲ್ಲಿ ದೇವು ಕೆ ಅಂಬಿಗ ಅವರ ಸಾಹಿತ್ಯಕ್ಕೆ ರೋಹನ್ ಎಸ್ ದೇಸಾಯಿ ಅವರ ಸಂಗೀತವಿದೆ.

0: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕರೆಗೊಂದು. ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಯಾವ ಹಾಡಿಗೋಸ್ಕರ ರಿಕ್ವೆಸ್ಟ್ ನ ಕೇಳ್ತಾ ಇದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾವು ನೆಂಜುಂಡ ಶೆಟ್ಟಿ ಅಂತ, ಬೆಂಗಳೂರು ಆದ್ಗುಡಿಯಿಂದ.
0: ಹೇಳಿ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ.
0: ಓಕೆ, ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ನಮ್ಗೆ ಮಾನಸ ಸರೋವರದಿಂದ ಶ್ರೀ ಅಶ್ವಥ್ ಹಾಡಿರೋ ಹಾಡು ಬೇಕಿತ್ತು.
0: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಯಾಕೆ ಈ ಹಾಡು ಇಷ್ಟ ಅಂತ ಹೇಳ್ತೀರಾ?
1: ಜ್ಞಾಪಕ ಬಂತು, ಕೇಳೋಣ ಅಂತ ಅಷ್ಟೇ.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಮಾನಸ ಸರೋವರ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಸಿ ಅಶ್ವಥ್ ಅವರ ಗಾಯನದಲ್ಲಿ ಕರೀಂ ಖಾನ್, ಎಸ್ ಕೆ ಕರೀಂ ಖಾನ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

0: ನಿಮಿಷ ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಮಸ್ತೆ, ಕಲ್ಯಾಣಿ, ಗೌರಿಬಿದ್ನೂರಿಂದ ಮಾತಾಡ್ತಾ ಇರೋದು.
0: ಕಲ್ಯಾಣಿ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ. ಏನ್ ಮಾಡ್ಕೊಂಡಿರೋದು ನೀವು?
1: ಮೇಡಮ್, ಟೈಲರಿಂಗ್ ಮೇಡಮ್.
0: ಟೈಲರಿಂಗ್, ಓಕೆ. ಲೇಡೀಸ್ ಟೈಲರ್?
1: ಹೌದು ಮೇಡಮ್, ಲೇಡೀಸ್ ಟೈಲರ್.
0: ಯಾವ ಹಾಡ್ ಬೇಕಿತ್ತು ನಿಮ್ಗೆ?
1: ಅಜ್ಜಿ ಆಲಿಂಗನ, ಅದು
0: ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ,
1: ಅಜ್ಜಿ ಆಲದ ಮರ, ಹಕ್ಕಿ ಟಿಕ್ಕಿಗಳೆಲ್ಲ ನಾವೆಲ್ಲ.
0: ಅಂತ ಚಿತ್ರದಿಂದ ಬೇಕಾ? ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಯಾಕೆ ಈ ಹಾಡ್ ಇಷ್ಟ?
1: ಯಾಕೆ ಅಂದ್ರೆ ಅಜ್ಜ ಇವಾಗಿನ ಇರೋ ಇದ್ರಲ್ಲಿ ಸಂಬಂಧಗಳೆಲ್ಲ ಒಂಥರ ಚದ್ರ ಬಿದ್ರ ಆಗ್ತಾ ಇದೆ ಮೇಡಮ್, ಹಂಗಾಗಿ ಏನೋ ಒಂಥರ ಅಜ್ಜ ತಾತಿ ತಾತ ಅವರು
0: ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಒಂಥರ ತುಂಬು ಕುಟುಂಬ ಇದ್ರೆ ಚಂದ ಅಂತ
1: ಹೇಳ್ತೀರಾ? ಹೌದು ಮೇಡಮ್, ಹಂಗಾಗಿ.
0: ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಒಂದಾಗೋಣ ಬಾ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗಿದೆ 12:29:48. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಹಾಗೆಯೇ ಇಂದು ಸೋಮವಾರ ವಿಶೇಷ ದಿನ. ನಿಮ್ಮ ಹಾಡು ಪ್ರಸಾರ ಮಾಡೋ ದಿನ 1:20 to 2:00 ನಿಮ್ಮ ನೆಚ್ಚಿನ ಗೀತೆಗಾಗಿ ನೀವು ನಮಗೆ ಮೇಲ್ ಮೂಲಕ ಸಂದೇಶವನ್ನು ಕಳಿಸ್ಬೇಕಾಗುತ್ತೆ. ನಮ್ಮ ಇಮೇಲ್ ವಿಳಾಸ ಹೀಗಿದೆ: vbnimmahadu@gmail.com. ಇದಕ್ಕೆ ನಿಮ್ಮ ಸಂದೇಶಗಳು ಮೇಲ್ ಮೂಲಕ ಹರಿದು ಬರಲಿ ಅಂತ ಹೇಳ್ತಾ ಕಾಲರ್ ಕರೆ ಮಾಡಿ ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದ ಗೀತೆಯನ್ನು ಕೇಳಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾಣಕ್ಯವರ ಗಾಯನದಲ್ಲಿ. ಈ ಗೀತೆ ಮೂಡಿ ಬರ್ತಾ ಇದೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:39:52 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. 1:20 ವಿಪಿ ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ನಿಮ್ಮ ನೆಚ್ಚಿನ ಗೀತೆಗಳನ್ನು ನೀವು ಇಮೇಲ್ ಸಂದೇಶದ ಮೂಲಕ ರಿಕ್ವೆಸ್ಟ್ ಮಾಡಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ನಮಗೆ ಸಂದೇಶ ಕಳಿಸಬೇಕು ಇಮೇಲ್ಗಳ ಮೂಲಕ. ಇಮೇಲ್ ಅಡ್ರೆಸ್ ಇದೆ, vbnimmahadu@gmail.com, vbnimmahadu@gmail.com. ಇದಕ್ಕೆ ನಿಮ್ಮ ನೆಚ್ಚಿನ ಗೀತೆಗಳನ್ನು ನೀವು ರಿಕ್ವೆಸ್ಟ್ ಮಾಡಿ ಸಂದೇಶಗಳನ್ನು ಕಳಿಸಬಹುದು. ಮೂಡಿ ಬರ್ತಾ ಇದೆ ಬೆಳ್ಳಿ ಕಾಲುಂಗುರ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಗೀತೆ.

0: ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ವಿವಿಧ ಭಾರತಿ 102.9 ಎಫ್ಎಂ.
6: ಸಮಯ ಆಗಿದೆ 12:47. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಲು ನೀವು ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226257, 0802226257. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ನೀವು ಕೂಡ ಕೇಳಬಹುದು. ಈಗ ಮೂಡಿ ಬರ್ತಾ ಇದೆ ಗಣೇಶ ಸುಬ್ರಹ್ಮಣ್ಯ ಚಿತ್ರದಿಂದ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ ನಿಮಗಾಗಿ.

ಸಮಯ ಆಗಿದೆ 12:53:07. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಬಿಂದು ಮಾಧವ್ ಅವರು ಬೆಂಗಳೂರಿನಿಂದ ಕಾಲ್ ಮಾಡಿ ನಾನೊಬ್ಬ ಕಳ್ಳ ಚಿತ್ರದಿಂದ ಗೀತೆಯನ್ನು ಕೇಳಿದರು. ಯಾಕೋ ಅವರು ಆನ್ ಏರ್ ಮಾತಾಡಲಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಅವರ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ನಾನೊಬ್ಬ ಕಳ್ಳ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸಮಯ ಆಗಿದೆ 12:59:24. ಕರೆಗುಂದು ಹಾಡು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಕರೆ ಮಾಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ತಿಳಿಸ್ತಾ 1 ಗಂಟೆಗೆ ಸರಿಯಾಗಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ಧಿ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಶ್ಲಾಘಿಸಿದ್ದಾರೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂಬ ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರ ನಿರಾಕರಿಸಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗ್ಡೆ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಇಸ್ರೇಲ್ ಮೇಲೆ ಇರಾನ್ ನಡೆಸಿದ ಕ್ಷಿಪಣಿ ದಾಳಿಗೆ ಪ್ರತೀಕಾರ ತೆಗೆದುಕೊಳ್ಳಬೇಡಿ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನು ಒತ್ತಾಯಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ತ್ರಿಕೂಟ ಬೆಟ್ಟಗಳಲ್ಲಿರುವ ಶ್ರೀಮಾತಾ ವೈಷ್ಣೋದೇವಿ ಪವಿತ್ರ ಗೃಹ ಕ್ಷೇತ್ರಕ್ಕೆ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು ಭಾರೀ ಜನದಟ್ಟಣೆ ಕಂಡುಬಂದಿದ್ದು ತೀರ್ಥಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸುಗಮವಾಗಿ ಸಾಗುತ್ತಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ನ್ಯೂ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಮೊದಲ ಇನ್ನಿಂಗ್ಸ್ನಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಇದೀಗ ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ಆಫ್ಘಾನಿಸ್ತಾನ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 37 ರನ್ ಗಳಿಸಿ ಆಡುತ್ತಿದೆ. ಭಾರತ 375 ರನ್ಗಳ ಮುನ್ನಡೆಯಲ್ಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: 107.9 FM.
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಸಮಯ ಆಗಿದೆ.

11:56 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಸಂದೇಶಗಳನ್ನು ಸ್ವೀಕರಿಸಲಾಗಿದೆ. ಓದುವಂಥ ಸಮಯ ನೇತ್ರ ಕೆಂಗೇರಿ ಅವರು ರಾಮಕೃಷ್ಣ ಅವರ ಬಗ್ಗೆ ನೀವು ಕಲಾಭಾರತಿ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ವೇತಾ ಎಸ್ ಸುಳ್ಳೆಯಿಂದ ಸಂದೇಶ ಬಂದಿದೆ ನಮಗೆ. ಹಾಗೆ ಸತೀಶ್ ಎನ್ ಎಚ್ ನಗರಕೆರೆಯಿಂದ ಹಾಗೇನೆ ತಾಳಿ ಕಟ್ಟುವ ಶುಭ ವೇಳೆ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಗೀತೆ ಇಷ್ಟ ಆಯಿತು ನಮಗೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶ್ರೀ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ರಾಮಕೃಷ್ಣ ಅವರ ಕಲಾಭಾರತಿ ಇಷ್ಟ ಆಯಿತು, ಅಮೃತಗಳಿಗೆ ನನ್ನ ಫೇವ್ರೇಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವರ ನಟನೆ ನೋಡಬೇಕು ಅಂದರೆ ಸಂಖ್ಯಾಬಾಳ್ಯ ನೋಡಬೇಕು, ಅದ್ಭುತ ನಟನೆ, ಗ್ರೇಟ್ ರಾಮಕೃಷ್ಣ ಸರ್ ಅಂತ ಹೇಳ್ತಿದ್ದಾರೆ. ಹಾಗೆ ರಂಗನಾಯಕಿ ಸೂಪರ್ ಮೂವಿ ಅಂತ ಹೇಳ್ತಿದ್ದಾರೆ ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ. ಹಾಗೆ ಕಲಾಭಾರತಿ ಕಾರ್ಯಕ್ರಮ ಹಾಡುಗಳು ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ ಅರುಣಾ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಲವಕುಶ ಚಿತ್ರದ ಲಕ್ಷ್ಮಣನ ಪಾತ್ರಕ್ಕೆ ರಾಮಕೃಷ್ಣ ಆಯ್ಕೆಯಾಗಿದ್ದರು, ಕಾರಣಾಂತರಗಳಿಂದ ಚಿತ್ರೀಕರಣ ನಡೆಯಲಿಲ್ಲ ಅಂತ ಹನುಮಂತರಾಯಪ್ಪ ಅವರು ಒಂದು ಸಂದೇಶದ ಮೂಲಕ ಒಂದು ವಿವರಣೆಯನ್ನು ಹಂಚಿಕೊಂಡಿದ್ದಾರೆ ಹೊಳಲ್ಕಲ್ಲು ಗ್ರಾಮದಿಂದ. ಹಾಗೆ ಬಣ್ಣದ ಗೆಜ್ಜೆ ಹಾಡು ಇಷ್ಟ ಆಯಿತು, ಸೂಪರ್ ಕಲಾಭಾರತಿ ಅಂತ ರೂಪ ಲಕ್ಷ್ಮೀಕಾಂತ್ ಯಶವಂತ್ ತೇಜಸ್ವಿನಿ ಚನ್ನನ್ ಕುಂಟೆ ಶಿರಾ ಇಂದ ಹೇಳ್ತಾ ಇದ್ದಾರೆ. ಹಾಗೆ ಸುರೇಶ್ ಭಟ್ ಗೌರಿಬಿದನೂರಿನ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಕಲಾಭಾರತಿಯಲ್ಲಿ ನಿರೂಪಣೆ ಮತ್ತು ಮಾಹಿತಿ ಇಷ್ಟ ಆಯಿತು ರಾಮಕೃಷ್ಣ ಅವರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸೌಮ್ಯ ಸ್ವಭಾವದ ರಾಮಕೃಷ್ಣ ಅವರ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿ ನೀಡಿದ್ರಿ, ಹಾಗೆ ಅಷ್ಟೇ ಸೊಗಸಾದ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ ಅಂತ ಗೀತಾ ಜೋಶಿ ಕಲಬುರ್ಗಿಯಿಂದ ಸಂದೇಶವನ್ನು ಕಳಿಸಿದರೆ ಯಾರಿದು ಭವ್ಯ ಹೆಸರುಘಟ್ಟದಿಂದ ಕೂಡ ಸಂದೇಶ ಬಂದಿದೆ. ಹಲಸೂರು ರಾಜೇಶ್ ಅವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ, ರಾಮಕೃಷ್ಣ ಅವರ ಅಭಿನಯ ಅಮೋಘ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಒಳ್ಳೆ ಹಾಡುಗಳು ಮೂಡಿ ಬಂತು ಅಂತ ಹೇಳ್ತಾ ಇದ್ದರೆ ಮಾನಸ ಸರೋವರದ ಹಾಡು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಾಭಾರತಿಯಲ್ಲಿ ಕರೆಗೊಂದು ಹಾಡು ಹಾಗೆ ಕೇಳುಗರ ಹಾಡು ಇಷ್ಟ ಆಯಿತು ಅಂತ ಮಯೂರ ಕೋಟಿ ಜನ್ನಾಪುರದಿಂದ ಸಂದೇಶ ಕಳಿಸಿದರೆ ಪ್ರೇಮದ ಹೂಗಾರ ಹಾಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾರಿದು ಹೆಸರು ಬರೆದಿಲ್ಲ. ಹಾಗೆ ಮಂಜುಶ್ರೀ ಧಾರವಾಡದಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹಾಗೆ ಎಲ್ಲ ಕಾರ್ಯಕ್ರಮ ಹಾಡುಗಳು ಇಷ್ಟ ಆಯಿತು ಅಂತ ಸುಜಾತ ಆರ್ ಗಣೇಶ್ ಅವರು ಸಂದೇಶವನ್ನು ಕಳಿಸಿದರೆ ಕಲಾಭಾರತಿ ಅವರ ಅಲ್ಲಿ ನಿರೂಪಣೆ ಚೆನ್ನಾಗಿತ್ತು ಅಂತ ಹರೀಶ್ ಮಲ್ಲೇಶ್ವರಂ ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಕರೆಗೊಂದು ಹಾಡಿನಲ್ಲಿ ಎಷ್ಟು ಕರೆ ಮಾಡಿದ್ರೂ ಕರೆ ಸಿಗ್ತಾ ಇಲ್ಲ, ಕೆಲವು ಕೇಳುಗರು ಹೆಸರನ್ನು ಬದಲಾಯಿಸಿ ಮಾತಾಡ್ತಾರೆ, ನೇರವಾಗಿ ಮಾತಾಡದೆ ಕರೆ ಕಟ್ ಮಾಡ್ತಾರೆ, ನಮಗೆ ಯಾಕೆ ಅವಕಾಶ ಇಲ್ಲ ಅಂತ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಹೇಳ್ತಾ ಇದ್ದಾರೆ. ಖಂಡಿತ ಟ್ರೈ ಮಾಡಿ, ನಿಮಗೆ ಕರೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂದೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜುಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ವಾರ್ತೆಗಳ ವಿವರ: ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಸ್ಮರಿಸುವ ಅವರು, ಭಾರತವು ಈ ಅವಧಿಯಲ್ಲಿ ಹಲವು ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವ ಈ ಎಲ್ಲಾ ಪರಿವರ್ತನೆಗಳ ಕೇಂದ್ರ ಬಿಂದು ಬಡವರು ಮತ್ತು ಶೋಷಿತರ ಕಲ್ಯಾಣವೇ ಆಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರ ಇಂದಿಗೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದ್ದು, ದಶಕಗಳಿಂದ ಅಭಿವೃದ್ಧಿಯಿಂದ ವಂಚಿತರಾಗಿದ್ದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ. ಜನ್ಧನ್ ಖಾತೆಗಳು, ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ್ ಅಭಿಯಾನ, ಜಲಜೀವನ್ ಮಿಷನ್ ಮತ್ತು ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಪ್ರತಿಯೊಂದು ಉಪಕ್ರಮಗಳು ನಾಗರಿಕರಿಗೆ ಘನತೆ ಮತ್ತು ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿವೆ ಎಂದಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಾಳೆಯಿಂದ ಇದೇ 13ರವರೆಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಕಾರ್ಯಕಾರಿ ಗುಂಪು ಮತ್ತು ಬ್ರಿಕ್ಸ್ ಕೃಷಿ ಸಚಿವರ ಪ್ರಮುಖ ಸಭೆಗಳು ಜರುಗಲಿವೆ. ಈ ಕುರಿತು ಇಂದು ಭೋಪಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ವಿಶ್ವದ ಒಟ್ಟು ಕೃಷಿ ಭೂಮಿಯ 42% ಭಾಗವನ್ನು ಬ್ರಿಕ್ಸ್ ಒಕ್ಕೂಟದ ದೇಶಗಳೇ ಹೊಂದಿದ್ದು, ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ 45% ಪಾಲನ್ನು ಹೊಂದಿವೆ. ಮುಂಬರುವ ಈ ಉನ್ನತ ಮಟ್ಟದ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಕೃಷಿ ಸಹಕಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಮುಖ್ಯವಾಗಿ ರೈತರ ಆದಾಯ, ಉದ್ಯೋಗ ಸೃಷ್ಟಿ, ಜೀವನೋಪಾಯ, ಕೃಷಿ ಸಾಲ ಸೌಲಭ್ಯ ಮತ್ತು ಮಾರುಕಟ್ಟೆ ಪ್ರವೇಶದ ಕುರಿತು ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8, 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನವು ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಈ ಪ್ರಸಾರ ಸೇವೆಯು ವೇಗವಾಗಿ ವಿಸ್ತರಿಸುತ್ತಾ 1956ರಲ್ಲಿ ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದು ಆಕಾಶವಾಣಿ 591 ಕೇಂದ್ರಗಳನ್ನು ನಿರ್ವಹಿಸಿದೆ. ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ ಹಾಗೂ 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಆಕಾಶವಾಣಿಯ ಬಾಹ್ಯ ಸೇವೆಗಳ ವಿಭಾಗವು 100ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುತ್ತಿದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಆದರ್ಶಗಳನ್ನು ಪಾಲಿಸುತ್ತಾ ಆಕಾಶವಾಣಿಯ ಸುದ್ದಿ ಸೇವೆ ವಿಭಾಗದ ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ದಿನದ 24

0: ಕಪ್ಪು ಗಂಟೆಯು ಎಲ್ಲಾ ಪ್ರಮುಖ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ಒದಗಿಸಲು ಶ್ರಮಿಸುತ್ತಿದೆ. ಈ ಕುರಿತು ವಿಡಿಯೋ ಸಂದೇಶದ ಮೂಲಕ ಶ್ಲಾಘನೆ ವ್ಯಕ್ತಪಡಿಸಿರುವ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಇಂದು ಇಡೀ ದೇಶ ಆಕಾಶವಾಣಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ದೇಶದ ಮೂಲೆ ಮೂಲೆಗೆ ತಲುಪುತ್ತಿರುವ ಆಕಾಶವಾಣಿಯ ಕಾರ್ಯಕ್ರಮಗಳ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯ ದೇಶಾದ್ಯಂತ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದಿದ್ದಾರೆ.
1: ಬಹುತ್ ಖುಷಿ ಕ ಸಾಥ್ ಪೂರೆ ಆಕಾಶವಾಣಿ ಪರಿವಾರ ಕೋ ಬಧಾಯಿ ದೇತಾ ಹೂ. 90 ಸಾಲ ಆಪ್ನೆ ಪೂರಾ ಕಿಯಾ ಹೈ. 90 ಸಾಲ ಪೂರಾ ಹೋನೆ ಪರ್ ಮೇರೆ ಶುಭಕಾಮನಾಯೆ ಹೈ. ಪೂರಾ ದೇಶ ಆಕಾಶವಾಣಿ ಕೆ ಸಾಥ್ ಜುಡಾ ಹುವಾ ಹೈ. ಆಕಾಶವಾಣಿ ಕೆ ಮಾಧ್ಯಮ ಸೆ ಹಮಾರಾ ಭಾರತ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ರಹೆ ಮೇರಾ ಯೇ ಶುಭಕಾಮನಾ.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದು ಶೌಚಾಲಯ, ಎಲ್ಪಿಜಿ ಮತ್ತು ನಲ್ಲಿ ನೀರು ಸಂಪರ್ಕಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಇದು ದೇಶದ ವಸತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಪರಿಕಲ್ಪನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬಣ್ಣಿಸಿದ್ದಾರೆ. ಇದು ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಭದ್ರತೆ ಮತ್ತು ಹೊಸ ಭರವಸೆ ನೀಡಲು ಸಹಾಯ ಮಾಡಿದ್ದು ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಸಮಗ್ರ ಅಭಿವೃದ್ದಿ ಹೊಸ ವೇಗಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಗರೀಬ್ ಕಲ್ಯಾಣ್ ಮಾದರಿಯನ್ನು ಜಗತ್ತಿಗೆ ಸ್ಫೂರ್ತಿದಾಯಕ ಉದಾಹರಣೆಯನ್ನಾಗಿ ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದ್ದು ಈ ನೈಸರ್ಗಿಕ ವಿಕೋಪದಲ್ಲಿ 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಸ್ಥಳೀಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲಿಸುತ್ತಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯ ಪ್ರಕಾರ ಈ ಭೂಕಂಪವು ಬೆಳಗ್ಗೆ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು ಇದರ ಕೇಂದ್ರಬಿಂದು ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನರಲ್ ಸ್ಯಾಂಟೋಸ್ ನಗರಕ್ಕೆ ಹತ್ತಿರದಲ್ಲಿದೆ. ನೆರೆ ದೇಶವಾದ ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳಲ್ಲಿಯೂ ಜನರಿಗೆ ಕಂಪನದ ಅನುಭವವಾಗಿದೆ. ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲಿನ ಭೂಕಂಪ ದೋಷಗಳ ಜಾಲವಾಗಿರುವ ರಿಂಗ್ ಆಫ್ ಫೈರ್ ವಲಯದಲ್ಲಿ ಫಿಲಿಪೈನ್ಸ್ ನೆಲೆಗೊಂಡಿರುವುದರಿಂದ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಒಳಗಾಗುವ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ರಾಂಚಿಯ ಬಡಗಾಯಿ ಪ್ರದೇಶದಲ್ಲಿರುವ 8.86 ಎಕರೆ ಭೂಮಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮನ್ನು ದೋಷಮುಕ್ತಗೊಳಿಸಬೇಕೆಂದು ಕೋರಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ವಜಾಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ಹಿಂದೆ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಇಂದು ತನ್ನ ತೀರ್ಪು ಪ್ರಕಟಿಸಿರುವ ವಿಶೇಷ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಮುಂದುವರೆಸಲು ದಾಖಲೆಗಳಲ್ಲಿ ಸಾಕಷ್ಟು ಆಧಾರಗಳು ಮತ್ತು ಪೂರಕ ವಸ್ತುಗಳು ಲಭ್ಯ ಇವೆ ಎಂದು ಸ್ಪಷ್ಟಪಡಿಸಿವೆ. ಈ ಹಂತದಲ್ಲಿ ಆರೋಪಿಯನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಾಲಯವು ಸುರೇನ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣಾ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂದು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಈ ಕುರಿತು ಪಿಐಬಿಯ ಸತ್ಯಶೋಧನಾ ಘಟಕ ಎಚ್ಚರಿಕೆ ನೀಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಮಾಹಿತಿ ಸಂಪೂರ್ಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದೆ. ನವಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ 3ನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಫ್ಘಾನಿಸ್ತಾನ ತಂಡ 152 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇನ್ನು 400ಕ್ಕಿಂತಲೂ ಹೆಚ್ಚು ರನ್ಗಳ ಹಿನ್ನಡೆ

ಯಲ್ಲಿದ್ದ ಹಿನ್ನೆಲೆ ಆಫ್ಘಾನಿಸ್ತಾನ ತಂಡದ ಮೇಲೆ ಫಾಲೋ ಆನ್ ಹೇರಲಾಯಿತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಸಿರುವ ಆಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ ಒಂದು ವಿಕೆಟ್ ನಷ್ಟಕ್ಕೆ 56 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಆಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗಿದೆ 1:22:49. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ನಿಮ್ಮ ಇಷ್ಟದ ಗೀತೆಗಳನ್ನು ಆಲಿಸುವ ವಿಬಿ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಲು ನೀವು ನಮಗೆ ಮೇಲ್ ಮೂಲಕ ಸಂದೇಶವನ್ನು ಕಳಿಸಬೇಕು. ನಮ್ಮ ಮೇಲ್ ಐಡಿ ಹೀಗಿದೆ, ವಿಬಿ ನಿಮ್ಮ ಹಾಡು @gmail.com. ಈ ಒಂದು ಐಡಿಗೆ ನಿಮ್ಮ ಸಂದೇಶವನ್ನು ಕಳಿಸಬೇಕಾಗುತ್ತೆ. ಒಂದು ಸಂದೇಶ ಬಂದು ನಮ್ಮನ್ನು ತಲುಪಿದೆ. SM ಶೋಭಾ ದೇವರಾಜ್ ಹಾಸನದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಇವರು ಸಹಾಯಕ ಆಡಳಿತಾಧಿಕಾರಿಗಳು ಆರೋಗ್ಯ ಇಲಾಖೆಯಿಂದ ಇವರ ಸಂದೇಶ ಬಂದಿದೆ. ದೀಪ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಕಂಡ ಕನಸು ನನಸಾಗಿ ಅನ್ನೋ ಗೀತೆ ವಾಣಿ ಜಯರಾಮ್ ಹಾಗೂ SB ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಮೂಡಿ ಬರ್ತಾ ಇದೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ವಿವಿ ನಿಮ್ಮ ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಮೇಲ್ ಸಂದೇಶದ ಮೂಲಕ ನೀವು ನಮಗೆ ಹಾಡನ್ನ ರಿಕ್ವೆಸ್ಟ್ ಮಾಡಬಹುದು. ಈಗ ಮೂಡಿ ಬರ್ತಾ ಇದೆ ಉದಯ್ ಕರ್ಕೇರ ಉಡುಪಿ ಅವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಿಮಪಾತ ಚಿತ್ರದಿಂದ ತೆರೆಯೋ ಮಂಜಿನ ತೆರೆಯ ಗೀತೆ ಬೇಕು ಅಂತ. ಅವ್ರಿಗೋಸ್ಕರ ಈ ಗೀತೆ ಪ್ರಸಾರ ಆಗ್ತಾ ಇದೆ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ.

ಇಮೇಲ್ ಆಧಾರಿತ ಚಿತ್ರಗೀತೆಗಳ ಪ್ರಸಾರ ಪಿಪಿ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ. ಮತ್ತೊಂದು ರಿಕ್ವೆಸ್ಟ್ ಬಂದಿದೆ, ಮೇಲ್ ಬಂದಿದೆ. ಬಿಂದು ಪ್ರಕಾಶ್ ಜೆ ಪಿ ನಗರ ಬೆಂಗಳೂರಿನಿಂದ ಇವರು ರಿಕ್ವೆಸ್ಟ್ ಕಳಿಸಿದ್ದಾರೆ. ಕಲ್ಪವೃಕ್ಷ ಚಿತ್ರದ ಒಂದೊಂದಾಗಿ ಜಾರಿದರೆ ಹಾಡನ್ನು ಪ್ರಸಾರ ಮಾಡಿ ಬಹಳ ಅಪರೂಪಕ್ಕೆ ಕೇಳೋಕೆ ಸಿಗುವ ಗೀತೆ ಇದು ಅಂತ ಖಂಡಿತ ಪ್ರಸಾರ ಮಾಡ್ತೀವಿ ನಾವು. ಮೂಡಿ ಬರ್ತಾ ಇದೆ ಕಲ್ಪವೃಕ್ಷ ಚಿತ್ರದಿಂದ ಕೂರ ಸೀತಾರಾಮ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಜಯದೇವ್ ಅವರ ಸಂಗೀತವಿರುವ ಗೀತೆ ಬಿಂದು ಪ್ರಕಾಶ್ ಅವರಿಗೋಸ್ಕರ.

ಸಮಯಾಗಿದೆ 1:37:27 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಇಮೇಲ್ ಸಂದೇಶಾಧಾರಿತ ಗೀತೆಗಳನ್ನು ಪ್ರಸಾರ ಮಾಡುವ ಸಮಯ ವಿಬಿ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇಮೇಲ್ ಸಂದೇಶ ಬಂದಿದೆ ನಮಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ. ಹೇಳ್ತಾ ಇದ್ದಾರೆ ಅರಳಿದೆ ತನುಮನ ಗೀತೆ ಬೇಕು ಚಿತ್ರ ಅಪೂರ್ವ ಸಂಗಮ ದಿಂದ ಅಂತ. ಖಂಡಿತ ಪ್ರಸಾರ ಮಾಡ್ತೀವಿ. ಈಗ ಪ್ರಸಾರ ಆಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

0: ಫುಡ್ ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಸಮಯ ಆಗಿದೆ 1:42. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಇಮೇಲ್ ಸಂದೇಶಾಧಾರಿತ ವಿಬಿ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲ, ನೀವು ವಿಬಿ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಬೇಕಾದ್ರೆ ಮಾಡಬೇಕಾಗಿರೋದಿಷ್ಟೇ, ವಿಬಿ ನಿಮ್ಮ ಹಾಡು @gmail.com ಅನ್ನೋ ಒಂದು ಇಮೇಲ್ ಐಡಿಗೆ ನೀವು ಇಮೇಲ್ ಸಂದೇಶವನ್ನು ಕಳಿಸಿ ನಿಮಗೆ ಯಾವ ಇಷ್ಟದ ಗೀತೆ ಕೇಳೋ ಮನಸ್ಸಾಗಿದೆ ವಿಬಿ ನಿಮ್ಮ ಹಾಡು ಕಾರ್ಯಕ್ರಮದಲ್ಲಿ ಅಂತ ಸಂದೇಶದ ಮೂಲಕ ನಮಗೆ ಹೇಳಬೇಕು, ಕಳಿಸ್ಬೇಕು. ಹಾಗೆ ಮತ್ತೊಂದು ಸಂದೇಶ ಬಂದು ತಲುಪಿದೆ ನಮಗೆ. ಚೈತ್ರ ಡಿಎಂ ನೆಲಮಂಗಲದಿಂದ ಆಕಾಶವಾಣಿಗೆ 90ರ ವಸಂತದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಬ್ಬ ಚಿತ್ರದಿಂದ ಜೇನಿನ ಗೂಡು ನಾವೆಲ್ಲ ಅನ್ನೋ ಗೀತೆಯನ್ನು ಕೂಡ ಇವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇವರ ಗೀತೆ ಈಗ ಪ್ರಸಾರ ಆಗ್ತಾ ಇದೆ, ಮೂಡಿ ಬರ್ತಾ ಇದೆ. ಹಬ್ಬ ಚಿತ್ರದಿಂದ ರಾಜೇಶ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ.

ಮತ್ತೊಂದು ಇಮೇಲ್ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಸಂದೇಶ ಕಳಿಸಿದ್ದಾರೆ ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು. ಆನಂದ ಭೈರವಿ ಚಿತ್ರದ ಗೀತೆನ ಪ್ರಸಾರ ಮಾಡಿ ಅಂತ ಮೂಡಿ ಬರ್ತಾ ಇದೆ. ಆನಂದ ಭೈರವಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಸೋರಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ.

ಸಮಯ ಆಗಿದೆ 1:55:12. ಇಮೇಲ್ ಆಧಾರಿತ ಗೀತೆಗಳು ಪ್ರಸಾರ ಮಾಡುವ ಕಾರ್ಯಕ್ರಮ ವಿಬಿ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಾಗೇನೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಕೂಡ ನಾವಿದ್ದೀವಿ. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದ್ವು. ಗೀತೆಗಳು ಕೂಡ ಪ್ರಸಾರ ಆಯಿತು. ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ವಿಬಿ ನಿಮ್ಮ ಹಾಡು ಸಂದೇಶಾಧಾರಿತ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಯಾರು ಸಂದೇಶ ಕಳಿಸಿದ್ದಾರೆ, ಯಾರು ರಿಕ್ವೆಸ್ಟ್ನ ಕಳಿಸಿದ್ದಾರೆ ಅಂತ ನೋಡೋದಾದರೆ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಯುಗ ಪುರುಷ ಚಿತ್ರದ ಯಾವುದೋ ಈ ಗೊಂಬೆ ಯಾವುದೋ ಅನ್ನೋ ಗೀತೆಗೋಸ್ಕರ ಅವರು ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಖಂಡಿತ ಈ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಹಾಗೆಯೇ ಇಮೇಲ್ ಮೂಲಕ ನಿಮ್ಮ ಗೀತೆಗಳು ನಮ್ಮನ್ನು ಬಂದು ನಿಮ್ಮ ಇಷ್ಟದ ಗೀತೆಗಳು ನಮ್ಮನ್ನು ಬಂದು ತಲುಪಬೇಕಾದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ, ವಿಬಿ ನಿಮ್ಮ ಹಾಡು @gmail.com ನೀವು ನಿಮ್ಮ ಸಂದೇಶವನ್ನು ಕಳಿಸ್ಬೇಕು. ಮತ್ತೆ ಮುಂದಿನ ಸೋಮವಾರ ನಿಮ್ಮ ಗೀತೆಗಳು ನಿಮ್ಮ ಮೇಲ್ ಸಂದೇಶದ ಮೂಲಕ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಯುಗ ಪುರುಷ ಚಿತ್ರದ ಗೀತೆ ನಮ್ಮ ಪ್ರೀತಿಯ ಕೇಳುಗರಿಗಾಗಿ. 3, 4, 0.

0: Israeli military installations. The IRGC Aerospace Force said the operation, named Operation Nasr, targeted core sectors of two of Israel's most important air bases, Nevatim and Tel Nof. The Israeli military has confirmed executing targeted airstrikes against a major industrial site in southwestern Iran. The military apparatus disclosed that the Israeli Air Force had recently attacked several targets at the petrochemical complex in Nashahr, located in the strategic energy-rich coastal belt of Iran.
1: The latest exchange marks a significant setback for efforts to preserve a ceasefire that had largely held since April. Iran has portrayed its missile launches as a measured response to Israeli military actions in Lebanon, while Israel says its operations are aimed at degrading Iranian military capabilities, preventing further attacks. Diplomatic efforts are now intensifying to prevent the conflict from expanding further. United States President Donald Trump has urged both sides to avoid additional escalation and return to negotiations. Regional mediators are also working to keep communication channels open. Qatari Prime Minister Sheikh Mohammed bin Abdul Rahman Al Thani held discussions with Iranian Foreign Minister Abbas Araghchi as a part of ongoing efforts to preserve dialogues between Tehran and Washington. The broader negotiations remain complicated by disagreements over maritime access through the Strait of Hormuz and wider regional security arrangements. As military activity continues across multiple fronts, concerns are growing that the latest exchange could trigger a broader regional crisis with implications for energy markets, aviation and international shipping. This is Vinod Kumar for Akashvani News from Dubai.
0: Meanwhile, the Indian Embassy in Iran has advised internationals to avoid any travel to Iran in view of the recent developments in the region. In a social media post, the embassy also advised the internationals currently present in Iran to exit the country by available means of transport. Akashvani is celebrating the completion of its 90 years today. On this day in 1936, the Indian State Broadcasting Service was renamed All India Radio, ushering the country into a special journey of culture, information and broadcasting to echo through generations. Post-independence, All India Radio expanded rapidly, adopting the name Akashvani in 1956. Akashvani brings forth a voice that echoes through generations, carrying the nation's stories, values and aspirations to listeners across the country. More from our correspondent.
2: Post-independence, AIR expanded rapidly, adopting the name Akashvani in 1956. Today, Akashvani operates 591 stations, reaching 98% of India's population, broadcasting in 23 languages and 146 dialects. Akashvani's External Services Division broadcasts to over 100 countries, projecting India's voice globally and connecting with the diaspora. Living up to its noble ideals of Bahujan Hitai, Bahujan Sukhai, the News Services Division of AIR strives to provide news and views to every dweller in this vast country in varied terrains, 24/7 in all major languages and dialects, while adhering to highest professional ethics and standards in radio broadcasting. With Aman Yadav, Vishnu P.S., Akashvani News, Delhi.
0: In the Philippines, 16 people have been killed after a 7.8 magnitude offshore earthquake hit the Mindanao region of the archipelago this morning. More than 200 people have been injured due to the earthquake that also set off a tsunami. The local authorities are still verifying the extent of the fatalities and damage. In cricket, Afghanistan were 98 for 4 in their second innings on day 3 after being asked by hosts India to follow on in the one-off test at New Chandigarh. Earlier today, India's Manav Sutar snared a 6-wicket haul on a dream debut as Afghanistan were bowled out for a paltry 152. Earlier, India declared its first innings at a commanding 564 for 8. The India Meteorological Department, IMD, has issued red alert for heavy rainfall over coastal Karnataka till Wednesday. IMD said conditions are favorable for the further advance of the southwest monsoon into parts of central Arabian Sea, Maharashtra, Telangana, Andhra Pradesh and Tamil Nadu over the next 3 to 4 days. And now before we end the bulletin, the headlines once again. Prime Minister Narendra Modi says welfare of the poor inspired by Antyodaya driving government policies for the last 12 years. West Bengal set to implement Ayushman Bharat Pradhan Mantri Jan Arogya Yojana today, marking full coverage of the scheme in the country. Delhi High Court issues notices to the Centre and CBSE on alleged discrepancies in boards' on-screen marking system. Israel and Iran trade fresh missile attacks on each other, escalating West Asia conflict. Akashwani celebrates completion of 90 years of trust and public service. And in cricket, India enforced follow-on after bundling out Afghanistan for 152 in their first innings in the one-off test at New Chandigarh. With that, we end the midday news.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಸಮಯ ಆಗಿದೆ 2:15:18. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈಗ ಕೇಳೋಣ ಕಾರ್ಯಕ್ರಮ ಸ್ಪಂದನ.
5: ಎಲ್ಲರಿಗೂ ನಮಸ್ಕಾರ. ಸ್ಪಂದನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾನು ಚಂದು ಬಾನುಲಿ ಬಂಧು,
6: ಹಾಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ. ಆತ್ಮೀಯ ಕೇಳುಗರೇ ನಮಸ್ಕಾರ.
5: ಇವತ್ತಿನ ಸ್ಪಂದನಾ ಕಾರ್ಯಕ್ರಮದಲ್ಲಿ ನಾವೊಂದಿಷ್ಟು ಪತ್ರಗಳು ಅಂದ್ರೆ ಮೇಲ್ಗಳಿದೆ, ಅದರ ಜೊತೆಗೆ ನಮ್ಮ ಸ್ಪಂದನಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಒಂದಿಷ್ಟಂತೂ ನಾವು ಹಾಗೆ ಹೀಗೆ ಹೇಳ್ತಾನೆ ಇರ್ತೀವಿ. ಏನಾಯ್ತು ಗೊತ್ತಾ, ನಾನು ಬರ್ತಾ ಇದ್ನ ಹಾಗೆ ಒಂದು ವಿಡಿಯೋ ನೋಡಿದೆ. ಒಬ್ರು ತುಂಬಾ ಹಿರಿಯರು ಲೇಡಿ, ಅವರು ಅಂದ್ರೆ ಫುಟ್ಪಾತ್ ಅಲ್ಲಿ ಹೋಗ್ತಾ ಇರ್ತಾರೆ. ಫುಟ್ಪಾತ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಸ್ಕೂಟರ್ ನಲ್ಲಿ ಫುಟ್ಪಾತ್ ಮೇಲೆ ಹೋಗಕ್ಕೆ ಟ್ರೈ ಮಾಡ್ತಾರೆ. ಫುಟ್ಪಾತ್ ಇರೋದು ನಡ್ಕೊಂಡು ಹೋಗೋರಿಗೆ ಅಂತ.
6: ಹೌದು,
5: ಆಯ್ತಾ. ಇವ್ರೇನ್ ಮಾಡ್ತಾರೆ, ಫುಟ್ಪಾತ್ ಅಲ್ಲಿ ಬೇಗ ಹೋಗ್ಬೇಕಲ್ಲ, ರೋಡ್ ಎಲ್ಲ ಜಾಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೋಗೋಣ ಅಂತ ಹೇಳಿ ಫುಟ್ಪಾತ್ ಅಲ್ಲಿ ಹೋಗಕ್ಕೆ ಸ್ಕೂಟರ್ ಅಲ್ಲಿ ಹೋಗಕ್ಕೆ ಟ್ರೈ ಮಾಡ್ತಾರೆ. ಇವರು ಸಣ್ಣದೊಂದು ಬ್ಯಾಗ್ ಇರುತ್ತೆ, ಬ್ಯಾಗ್ ಹಿಡ್ಕೊಂಡು ಅವನನ್ನ ಬಿಡೋದೇ ಇಲ್ಲ ಮುಂದಕ್ಕೆ. ಇದು ಫುಟ್ಪಾತ್, ಇದು ಪಾದಾಚಾರಿಗಳಿಗೆ ಅಂತ ಇರೋ ದಾರಿ ಇದು, ನೀನ್ ಇಲ್ಲಿ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಕೈ ಅಡ್ಡ ಇಟ್ಕೊಂಡು ನಿಂತು ಬಿಡ್ತಾರೆ ಸುಮಾರು ಹೊತ್ತು. ಅವನು ಇಲ್ಲ ನಾನು ಹೋಗ್ಬೇಕು ಹಾಗೆ ಹೀಗೆ ಏನ್ ಹೇಳಿದ್ರು ಈ ಅಜ್ಜಿ ಕೇಳೋದೇ ಇಲ್ಲ. ಹೋಗ್ಬೇಡ ಅಂದ್ರೆ ನೀನು ಹೋಗ್ಬೇಡ, ನಾನ್ ನಿನ್ನ ಬಿಡಲ್ಲ, ಅದ್ ಹಿಂಗ್ ಹೋಗ್ತೀಯ ಹೋಗು ಅಂದ್ಬಿಟ್ಟು ಅಡ್ಡ ನಿಂತು ಬಿಡ್ತಾರೆ. ಫುಲ್ಲು ಹಠ ಅಂದ್ರೆ ಇವ್ರದ್ದು ಹಠ, ಅವನದು ಹಠ. ಕೊನೆಗೆ ಅವನು ಬಿಡಲ್ಲ ಇನ್ನ ಈ ಅಜ್ಜಿ ಗಟ್ಟಿ ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿ ರೋಡಿಗೆ ಹೋಗ್ಬಿಟ್ಟು ಹೊಟ್ಟೋಗ್ತಾನೆ. ಇದು ಆಗಿ ಸುಮಾರು ಟೈಮ್ ಆದ್ಮೇಲೆ ಅಲ್ಲಿನ ಸರ್ಕಾರ ಅವ್ರನ್ನ ಕರೆಸಿ ಅವಾರ್ಡ್ ಕೊಡುತ್ತೆ, ಅವ್ರಿಗೊಂದು ಪ್ರಶಂಸೆ ಮಾಡುತ್ತೆ. ಅಂದ್ರೆ ಇಷ್ಟೋ ಸಲ ಎಲ್ಲರೂ ಏನ್ ಮಾಡ್ತಾರೆ, ನನಗೆ ಯಾಕೆ ಬಿಡು, ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಅವ್ರ ಪಾಡಿಗೆ, ಅವರು ಎಲ್ಲಾದ್ರೂ ಹೋಗ್ಲಿ ಅಂತ. ಬಟ್ ಇವ್ರು ಹಂಗಲ್ಲ, ತನಗೇನು ಲಾಭ ಇಲ್ಲ ಅಂದ್ರೂ ಕೂಡ ಅಂಥ ಕೆಟ್ಟ ಅಭ್ಯಾಸಗಳಾಗಬಾರ್ದು ಜನರಿಗೆ. ಫುಟ್ಪಾತ್ ಅಂದ್ರೆ ಫುಟ್ಪಾತು, ಪಾದಚಾರಿಗಳಿಗೆ ಅಂತ ಇರೋದಂದ್ರೆ ಅಲ್ಲದೇ ಆಗ್ಬೇಕು. ನಮಗೇನೋ ಅರ್ಜೆಂಟ್ ಇದೆ, ಇನ್ನೇನೋ ಇದೆ ಅಂತ ಹೇಳ್ಬಿಟ್ಟು ನಾವು ರೂಲ್ಸ್ ದಾರಿ ತಪ್ಪಿ ಹೋದಂತ ಸಂದರ್ಭದಲ್ಲಿ ಇವ್ರು ಮಾಡಿದಂತ ಕೆಲಸ ತುಂಬಾ ಪ್ರಶಂಸೆಗೆ ಒಳಗಾಯ್ತು.
6: ಆಮೇಲೆ ಇನ್ನೊಂದು ಏನ್ ಗೊತ್ತಾ ಚಂದು, ಆಯ್ತು ಈಗ ಫುಟ್ಪಾತ್ ಮೇಲೆ ಬಂದ್ರು ಅಂತಾನೆ ಇಟ್ಕೊಳ್ಳೋಣ. ಫುಟ್ಪಾತ್ ಮೇಲೆ ವೇಗವಾಗಿ ಬಂದು ಮತ್ತೆ ಅವರ ಆ ಸಿಗ್ನಲ್ ತನಕ ಬರಬಹುದು
5: ಅಷ್ಟೇ
6: ಮ್ಯಾಕ್ಸಿಮಮ್, ಮತ್ತೆ ಅವರಲ್ಲಿ ನಿಲ್ಲಲೇಬೇಕು. ಎಷ್ಟು ಫುಟ್ಪಾತ್ ಮೇಲೆ ಬರೋದ್ರಿಂದ ಅಥವಾ ಎಲ್ಲೋ ಒಂದ್ ಕಡೆ ತೂರಿ ಹೋಗೋದ್ರಿಂದ ಅಥವಾ ಯಾರನ್ನೋ ಹಿಂದಿಕ್ಕೋದ್ರಿಂದ ಎಷ್ಟು ಮುಂದೆ ಹೋಗಬಹುದು ಅಂತ ನೋಡಿದ್ರೆ, ಈ ಅಬ್ಬಬ್ಬ ಅಂದ್ರೆ ಅವರ ಇಡೀ ಟ್ರಾವೆಲ್ ಅಲ್ಲಿ ಅರ್ಧ ಗಂಟೆ ಅವರು ಟ್ರಾವೆಲ್ ಮಾಡ್ತಾರೆ ಅಂದ್ರೆ 2 ನಿಮಿಷ ಅವರು ಮುಂಚೆ ಹೋಗೋಕೆ ಆಗಬಹುದು ಅಷ್ಟು ಬಿಟ್ರೆ.
5: 2-5 ನಿಮಿಷ ಇಟ್ಕೊಳ್ಳೋಣ,
6: 2-3 ನಿಮಿಷ ಅವರು ಹೋಗಕ್ಕಾಗತ್ತೆ, ಬಿಟ್ರೆ ಬೇರೆ ಇಲ್ಲ. ಹಾಗಿರುವಾಗ ಅವರು ಒಂದು 10 ನಿಮಿಷ ಮನೆ ಮೊದಲೇ ಬಿಡೋದು ಉತ್ತಮ ಹೊರತು ಹೀಗೆ ರೋಡ್ ಅಲ್ಲಿ ಎಲ್ಲೆಲ್ಲೋ ಬರೋದು, ಜೋರಾಗಿ ಹಾರ್ನ್ ಮಾಡೋದು, ಬೇಗ ಹೋಗ್ಬೇಕು ಅನ್ನೋದು, ಆ ತರ ಮಾಡೋದು. ಕೆಲವರು ಇರ್ತಾರೆ ಆಟೋ ಹತ್ತಿ ಕೂತ್ಕೊಳ್ತಾರೆ, ಆಟೋದಲ್ಲಿ ಓಡಾಡುವಾಗ ಅನೇಕರು ಆಟೋ ಚಾಲಕರು ಹೇಳ್ತಾ ಇರ್ತಾರೆ, ಬೇಗ ಹೋಗಪ್ಪ ಬೇಗ ಹೋಗಪ್ಪ, ನಂಗೆ ಅರ್ಜೆಂಟು ನಂಗೆ ಅರ್ಜೆಂಟು ಅಂತ ಹಿಂದೆಯಿಂದ ಇವರು ರಾಗ ಹಾಡ್ತಾನೆ ಇರ್ತಾರಂತೆ. ಆಗ ನಾನು ಹೇಗೆ ಹೋಗ್ಲಿ, ಮುಂದೆ ಟ್ರಾಫಿಕ್ ಇದೆ, ಅಲ್ಲಿ ಯಾರೋ ಹೋಗ್ತಾ ಇರ್ತಾರೆ ಅಥವಾ ಇನ್ನೊಂದಿದೆ, ನಾನು ಹೆಂಗೆ ಹೋಗೋಕ್ಕಾಗುತ್ತೆ, ನೀವು ಮನೆ ಬೇಗ ಬಿಡಬೇಕಲ್ವಾ, ನಂಗೆ ಬಸ್ ಹೊರಟೋಗುತ್ತೆ, ನನಗೆ ಏರೋಪ್ಲೇನ್ ಹೊರಟೋಗುತ್ತೆ ಅಂತ ಅಂದರೆ ಇದು ತಪ್ಪಾಗುತ್ತೆ ಅಂತ ಅಲ್ವಾ.
5: ರಸ್ತೆ ಅಂದ್ರೆ ರಸ್ತೆ, ಹೆಂಗೆ ಬೇಗ ಹೋಗಕ್ ಸಾಧ್ಯ ಆಗುತ್ತೆ
6: ಅಲ್ವಾ.
5: ನಾವು ರಸ್ತೆಗಿಳಿದ್ಮೇಲೆ ಸಮಾಧಾನವಾಗಿದ್ರೇನೆ ಒಂದಷ್ಟು ಅಪಘಾತಗಳನ್ನ ತಪ್ಪಿಸೋದಕ್ಕೆ.
6: ಸಮಾಧಾನವಾಗಿರ್ಬೇಕು ಅಂದ್ರೆ ನಾವು ಮೊದಲೇ ಸಿದ್ಧತೆ ಮಾಡಿಕೊಂಡು ಒಂದು 10-15 ನಿಮಿಷ ನಾವು ಈ ಒಂದು ರಸ್ತೆಯ ಏನೋ ಒಂದು ಆಗತ್ತಲ್ಲ ಅಕಸ್ಮಾತ್ಕ್ಷಣಕ್ಕೆ
5: ಆಗುವಂತಹ ಬದಲಾವಣೆಗಳು. ಈಗ ನಮ್ಮ ಮಹಾನಗರಗಳಲ್ಲಂತೂ ಕೇಳೋದೇ ಬೇಡ, ಎಲ್ಲೋ ಗುಂಡಿ ತೆಗೆದಿರ್ತಾರೆ, ಯಾವ್ದೋ ಮರ ಬಿದ್ದಿರುತ್ತೆ, ಈ ಮಳೆಗಾಲದಲ್ಲಂತೂ
6: ಯಾವ್ದೋ ಮೆರವಣಿಗೆ ಹೋಗ್ತಾ ಇರುತ್ತೆ,
5: ಬೇರೆ ಬೇರೆ ಕಾರಣಗಳಿರುತ್ತೆ. ಇಂಥದ್ದೇ ಕಾರಣಗಳಿಂದ ನಾವು ರಸ್ತೆಗಿಳಿದಾಗ ತಡ ಆಗುತ್ತೆ ಅನ್ನೋದಕ್ಕೆ ನಾವು ಊಹೆನೂ ಕೂಡ ಮಾಡಕ್ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಮೊದಲೇ 10-20 ನಿಮಿಷ ಎಕ್ಸ್ಟ್ರಾ ಅಂತ ಇಟ್ಕೊಂಡು ತಯಾರಾಗಿ ಬಂದಾಗ ಆಟೋದವ್ರ ಮೇಲಾಗ್ಲಿ ಅಥವಾ ಸ್ಕೂಟರಲ್ಲಿ ಹೋಗೋರ್ಗಾಗ್ಲಿ ಓಡು ಓಡು ಓಡು ಅಂತ
6: ಮಾಡೋಷ್ಟಿರಲ್ಲ,
5: ಅವಸರವೇ ಅಪಘಾತಕ್ಕೆ ಕಾರಣ.
6: ಆಮೇಲೆ ಅಜ್ಜಿ ಅಂತವ್ರು ಎದುರುಗೆ ನಿಂತು ಬೇಡ ಅಂತ ಹೇಳಿದ್ರು ಕೂಡ ಇವ್ರು ಅವ್ರ ಜೊತೆಗೆ ವಾದ ಕೇಳಿತಾರೆ ಅಂದ್ರೆ ಅವರ ಒಂದು ಸಿದ್ಧತೆ ಎಲ್ಲಿದೆ?
5: ಆಮೇಲೆ ಇವಾಗಂತೂ ಅದೊಂದು ಕೆಟ್ಟ ಅಭ್ಯಾಸ ಆಗ್ಬಿಟ್ಟಿದೆ. ಯಾರಾದ್ರೂ ಏನಾದ್ರೂ ಒಳ್ಳೆ ವಿಷಯಗಳನ್ನ ಹೇಳಿದ್ರೆ, ಟ್ರಾಫಿಕ್ ಇದೆ ಅಥವಾ ಒನ್ ವೇ ಇದೆ ಹೋಗ್ಬೇಡಿ ಅಂದ್ರೆ, ಹೆಂಗಾದ್ರೂ ಸರಿ ನಾನು ಅಲ್ಲೇ ಹೋಗಿ ಸಿದ್ಧ, ನನ್ಗೆ ಹೇಳೋರು ಯಾರೋ ಕೇಳೋರು ಯಾರು, ನಾವ್ ಇರೋದೇ ಒಂದ್ ರೀತಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡಕ್ಕೆ.
6: ಅದಲ್ಲದೆ ಇನ್ನೊಂದು ನಾನು ಗಮನಿಸಿದೀನಿ ಚಂದು, ಏನಂದ್ರೆ ಹಿರಿಯ ನಾಗರಿಕರು ರೋಡ್ ಕ್ರಾಸ್ ಮಾಡ್ತಾ ಇದಾರೆ ಅಂತ ಇಟ್ಕೊಳ್ಳೋಣ. ಅಯ್ಯೋ ಯಾಕಪ್ಪ ಇವ್ರು ರೋಡ್ ಬರ್ಬೇಕು, ಏನ್
5: ಮನೇಲಿರಕ್ಕಾಗಲ್ವಾ,
6: ಮನೇಲಿರಕ್ಕಾಗಲ್ವಾ ಇವ್ರಿಗೆ, ಇವ್ರು ಯಾಕೆ ಹೊರಗೆ ಬರ್ಬೇಕು ಅಂತ ಬೈಕೊಳ್ಳೋದು. ಅವ್ರು ಸ್ವಲ್ಪ ನಿಧಾನಕ್ಕೆ ರೋಡ್ ಕ್ರಾಸ್ ಮಾಡ್ತಾ ಇದ್ರೆ ಇವ್ರು ಹಾರ್ನ್ ಮಾಡಿ ಅವ್ರಿಗೆ ಟೆನ್ಷನ್ ಮಾಡೋದು,
5: ಹೆದರಿಸೋದು, ನೀವು ಬೇಗ ಹೋಗ್ಲಿ ಹೋಗಿ ಅನ್ನೋ ತರ,
6: ಈ ತರ ಎಲ್ಲಾ ಮಾಡೋದನ್ನು ಕೂಡ ನಾವು ನೋಡ್ತೀವಿ. ಆದ್ರೆ ಹಿರಿಯ ನಾಗರಿಕರನ್ನ ನಡೆಸ್ಕೊಳ್ಳಕ್ಕೆ ಒಂದು ವಿಶೇಷವಾದ ವಿಧಾನವನ್ನ ನಾವು ನಮ್ಮೊಳಗಡೆನೆ ನಾವು ಇಟ್ಕೊಳ್ಬೇಕು ಅಂತ ಅನ್ಸುತ್ತೆ.
5: ಅದ್ರ ಜೊತೆಗೆ ಇನ್ನೊಂದು ನಾನ್ ಗಮನಿಸಿದ್ದು, ಈಗ ನಾವು ಬಸ್ ಗಳಲ್ಲಿ ಮೆಟ್ರೋದಲ್ಲೆಲ್ಲ ಹೋಗ್ತಾ ಇರ್ತೀವಲ್ಲ, ಹಿರಿಯ ನಾಗರಿಕರಿಗೆ ಅಂತ ತುಂಬಾ ಚೆನ್ನಾಗಿ ದಪ್ಪಕ್ಷರದಲ್ಲಿ ಬೋರ್ಡ್ ಹಾಕಿದ್ರು ಕೂಡ ಅಲ್ಲಿ ಕೂತ್ಕೊಂಡ್ ಬಿಡ್ತಾರೆ. ಆಯ್ತಪ್ಪ ಯಾರು ಇಲ್ಲ ನೀವು ಕೂತಿದ್ದೀರಾ, ಕೊನೆ ಪಕ್ಷ ಅವ್ರು ಬಂದ್ಮೇಲಾದ್ರೂ ಎದ್ದು ಸೀಟ್ ಬಿಟ್ಕೊಡ್ಬೇಕಲ್ವಾ. ನಾನ್ ನೋಡಿದೀನಿ ಎಷ್ಟೊಂದ್ ಜನ ಕೇಳಿದ್ರು ಬಿಡಲ್ಲ, ಅಂದ್ರೆ ನಿದ್ದೆ ಮಾಡ್ತಾ ಇರೋ ತರ ಆಕ್ಟ್ ಮಾಡೋದು. ನಿಜವಾಗ್ಲು ನಾವ್ ಏನ್ ಹೇಳ್ಕೊಡ್ತಾ ಇದೀವಿ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದಲ್ಲಿರೋರ್ಗೆ ನಾವ್ ಏನ್ ಹೇಳ್ಕೊಡ್ತಾ ಇದೀವಿ, ನಾವ್ ಯಾವ ತರ ಬದುಕ್ತಾ ಇದ್ದೀವಿ, ಎಲ್ಲಿಗೆ ತಲುಪ್ತಾ ಇದ್ದೀವಿ ನಾವು. ನಾಳೆ ನಮ್ಮ ಅಮ್ಮ ಬಂದ್ರೆ, ನಮ್ಮ ಅಜ್ಜಿ ಬಂದ್ರೆ, ನಮ್ಮ ಮಕ್ಕಳು ನಮ್ಮ ಮಕ್ಕಳು ಇದೇ ತರ ಬಿಹೇವ್ ಮಾಡಿದ್ರೆ ನಮಗ್ ಬೇಸರ ಆಗುತ್ತೆ, ಯಾಕೆ ಯೋಚನೆ ಮಾಡಲ್ಲ?
6: ಅದೇ ಒಂದು ಗಾದೆ ಇದೆ, ಪಕ್ಕದ ಮನೆಯಲ್ಲಿ ಶಿವಾಜಿ ಹುಟ್ಟಬೇಕು, ನಮ್ಮ ಮನೆಯಲ್ಲಿ ಹುಟ್ಟಬಾರ್ದು.
5: ಅವರೆಲ್ಲ ಯುದ್ಧಕ್ಕೆ ಹೋಗಿ ಅವರೆಲ್ಲ ಏನಾದ್ರೂ ಪರವಾಗಿಲ್ಲ, ನಾವು ಮಾತ್ರ ಸುರಕ್ಷಿತವಾಗಿರ್ಬೇಕು ಅನ್ಕೊಳ್ಳೋದು ಖಂಡಿತವಾಗ್ಲು ತಪ್ಪು. ಅದು ಏನು ನಮ್ಮ ಹಿಂದಿನವ್ರು ಇದ್ರಲ್ಲ, ಹಿಂದೆ ನಡೀತಾ ಇತ್ತಲ್ಲ, ಕಡಿಮೆ ಸ್ವಾರ್ಥ ಪರೋಪಕಾರ, ಆಮೇಲೆ ಸ್ವಲ್ಪ ಸಹನೆಯಿಂದ ಇರ್ಬೇಕಪ್ಪ. ನೀವಂದಂಗೆ ರಸ್ತೆನಲ್ಲಿ ಮಕ್ಕಳು ಹೋಗ್ತಾ ಇರ್ತಾರೆ, ಸ್ಕೂಲ್ ಮಕ್ಕಳು ಹೋಗ್ತಾ ಇರ್ತಾರೆ, ಗರ್ಭಿಣಿಯರಿರ್ತಾರೆ, ಅನಾರೋಗ್ಯವಾಗಿರೋರು ಇರ್ತಾರೆ, ದಾಟ್ಲಿ ನಿಧಾನವಾಗಿ, ಏನು ಪ್ರಪಂಚ ಪ್ರಳಯ ಆಗೋಗ್ಬಿಡೋದಿರುತ್ತೆ ನೀವು ಬರ್ರ ಅಂತ ಹೋಗ್ಬಿಟ್ರೆ.
6: ಮೊನ್ನೆ ತಾನೇ ಪರಿಸರ ದಿನ ಆಚರಣೆ ಮಾಡಿದ್ವಿ ಅಲ್ವಾ, ನಾವು ಹಾರ್ನ್ ಮಾಡೋದ್ರಿಂದ ಎಷ್ಟು ಹಾನಿಯಾಗುತ್ತೆ ಅನ್ನುವಂತಹ ಸಂಗತಿ ಕೂಡ ಅನೇಕ ಪೇಪರ್ಗಳಲ್ಲಿ ಬಂದಿತ್ತು. ಅಂದ್ರೆ ಈ ಎಲ್ಲಾ ಮಾಲಿನ್ಯಗಳು, ಗಾಳಿ ಹಾಳಾಗ್ತಾ ಇದೆ, ಭೂಮಿ ಹಾಳಾಗ್ತಾ ಇದೆ, ಆಮೇಲೆ ಶಬ್ದ ಮಾಲಿನ್ಯ, ಎಷ್ಟು ಶಬ್ದ ಮಾಡ್ತೀವಿ ನಾವು, ಸುಮ್ಸುಮ್ನೆ ಹಾರ್ನ್ ಮಾಡೋದು, ಸುಮ್ಸುಮ್ನೆ ಕಿರ್ಚೋದು, ಸುಮ್ನೆ ಜೋರಾಗಿ ಮಾತಾಡೋದು, ಓ ಅಂತ ಗಂಟ್ಲು ತೆಗಿಯೋದು, ಎಲ್ಲಾನು ಎಲ್ಲೋ ಒಂದ್ ಕಡೆ ನಾವು ನಮ್ಮೊಳಗೆ ನಾವು ಒಂಚೂರು ಯೋಚನೆ
5: ಮಾಡ್ಕೊಳ್ತಾ ಇದ್ದೀವಿ ನಾವು.
6: ಹೌದು ಹೌದು, ಯಾಕೆ ನಿಯಂತ್ರಣ ಕಳ್ಕೊತಾ ಇದೀವಿ ಅಂದ್ರೆ ಈ ವೇಗದ ಶೈಲಿ ಏನೋ ಆತರ ತಡ ಮಾಡಿ ಹೊರಡೋದು ಈ ಕಾರಣಕ್ಕಾಗಿನೇ ಅಂತ ಅನ್ಸುತ್ತೆ. ಇರ್ಲಿ, ಗಡಿಯಾರ ಸಾಕ್ತಾ ಇದೆ, ಟಿಕ್ ಟಿಕ್ ಟಿಕ್ ಟಿಕ್,
5: ಬರುತ್ತಿದೆ ಕಾಲ ಅಂತ ಒಂದ್ ಹಾಡು ಕೇಳ್ಕೊಂಡು ಬರೋಣ ಅಂತಾನ.
6: ಮೋಸದ ಜಾಲ ಬೇಡ, ನಾವು ನಮ್ಮೊಳಗೆ ನಾವು ಒಂದು ಹಾಸ್ಯದ ಸಂತೋಷದ ಜಾಲವನ್ನ ಹರಡೋಣ.
5: ಖಂಡಿತ.

ಈಗ ಟಿಕ್ ಟಿಕ್ ಟಿಕ್ ಬರ್ತಾ ಇದೆ ಕಾಲ ಅಂತ ಹೇಳಿ ಮತ್ತೆ ಕಾಲ ಶುರುವಾಗಿದೆ. ನಮ್ಗೆ ಸಾಕಷ್ಟು ಪತ್ರಗಳು ಬಂದಿದೆ, ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ನಮ್ಮ ಕೇಳುಗರೊಬ್ರು ಹೇಳ್ತಾ ಇದ್ದಾರೆ, ನಾವು ತಪ್ಪದೆ ರೇಡಿಯೋ ಕೇಳ್ತೇವೆ, ಯಾವುದೇ ಕಾರಣಕ್ಕೂ

0: ಮಾಡಲ್ಲ ಅಂತ ನಮ್ಗೆ ಯಾರು ಗೊತ್ತಾ ಮೇಲ್ ಕಳಿಸಿರೋದು? ಬೆಂಗಳೂರಿನ ವಸಂತ ಅವರು. ಅವರಂತೂ ನಾನು ಒಂದು 40 ವರ್ಷದಿಂದ ನಿರಂತರವಾಗಿ ರೇಡಿಯೋ ಕೇಳ್ತಾ ಇರ್ತೀನಿ, ಅದು ವಿವಿಧ ಭಾರತಿ, ಬೆಂಗಳೂರು ಆಕಾಶವಾಣಿ ಮುಖ್ಯವಾಹಿನಿ, ಆಮೇಲೆ FM ರೇನ್ಬೋ, ಎಲ್ಲ ಕೇಂದ್ರಗಳನ್ನು ಕೂಡ ಆಗಾಗ ಚಾನೆಲ್ ಬದಲಾಯಿಸ್ಕೊಂಡು ಕೇಳ್ತಾನೆ ಇರ್ತೀನಿ. ಒಟ್ಟಾರೆ ನಾನು ಆಕಾಶವಾಣಿ ಜೊತೆಯಾಗಿದ್ದೀನಿ ಅಂತ ಹೇಳ್ತಾರೆ.
1: ಮೈಸೂರಿನ ನಂಜುಂಡಸ್ವಾಮಿ ಅವರು ಪತ್ರ ಬರೆದಿದ್ದಾರೆ, ಅವರು ಕೂಡ ಹೇಳ್ತಾರೆ, ನೀವು ಪತ್ರಗಳನ್ನು ಓದ್ತೀರಿ ಅಂತ ಕೇಳಿ ನನಗೆ ಬಹಳ ಖುಷಿಯಾಯಿತು. ನಾನು ಮೇಲ್ ಮಾಡಲ್ಲ, ಪತ್ರಗಳನ್ನೇ ಬರೀತೀನಿ, ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಪತ್ರಗಳನ್ನು ಓದೋರು ಯಾರೂ ಇಲ್ಲ. ಹಾಗಾಗಿ ಪತ್ರ ಅಂಚೆ ಕಚೇರಿಯಿಂದ ಪತ್ರ ತಂದು ಒಂದು 4 ಸಾಲ ಬರೆದು ಪೋಸ್ಟ್ ಮಾಡಿದರೆ ಅದನ್ನು ಯಾರೋ ಒಬ್ರು ಓದ್ತಾರಲ್ಲ, ಅದು ತಲುಪುತ್ತಲ್ಲ ಅನ್ನೋದೇನಿದೆಯಲ್ಲ, ಇದು ನನಗೆ ನನ್ನ ಬಾಲ್ಯವನ್ನು ನೆನಪಿಸುತ್ತೆ ಅಂತ ಹೇಳ್ತಾರೆ.
0: ಮೊನ್ನೆ ಒಬ್ರು ಸ್ಟುಡಿಯೋಗೆ ಬಂದಿದ್ರು, ನಾನು ಅನೇರಿದ್ದಾಗ ನಮ್ಮ ಸ್ಟುಡಿಯೋದಲ್ಲಿ ಇಲ್ಲೇ ಇಟ್ಟಿದೀವಲ್ಲ ನಾವು ನಮ್ಮ ಲೆಟರ್ಸ್ಗಳನ್ನ ನೋಡ್ಬಿಟ್ಟು, ಇದೆಲ್ಲ ನಿಜವಾಗ್ಲೂ ಬಂದಿರೋದ? ಇದರಲ್ಲಿರೋ ಇವ್ರು ಕೇಳಿದಾರಲ್ಲ ಹಾಡುಗಳು, ಅದನ್ನ ನೀವು ನಿಜವಾಗ್ಲೂ ಪ್ರಸಾರ ಮಾಡ್ತೀರಾ? ಕೇಳ್ತಾ ಇದ್ರು. ಅದರಲ್ಲಿರೋ ಹೆಸರೆಲ್ಲ ಓದ್ಬಿಟ್ಟು ಆಮೇಲೆ ಅವ್ರು ಖುಷಿ ಪಟ್ರು, ಓ ಪರವಾಗಿಲ್ವಾ, ಈಗಲೂ ಈ ಸಂಸ್ಕೃತಿ ಇದೆಯಲ್ಲ ಆಕಾಶವಾಣಿನಲ್ಲಿ ಅಂತ ಹೇಳ್ತಾ ಇದ್ರು. ಇನ್ನು ಸುಧಾ ಪ್ರಸನ್ನ ಅಂತ RR ನಗರದಿಂದ ಅವ್ರು ಹೇಳ್ತಾರೆ, ನನ್ನ ಬಿಡುವಿನ ಸಂಗಾತಿ ಅಂದ್ರೆ ವಿವಿಧ ಭಾರತಿ. ವಿವಿಧ ಭಾರತಿಯಲ್ಲಿ ಬರುವಂತಹ ಹಳೇ ಹಾಡುಗಳು ಅಂದ್ರೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ, ಮಿಸ್ ಮಾಡದೆ ಕೇಳ್ತೀನಿ ಅಂತಾರೆ.
1: ಬಹಳ ಸಂತೋಷ, ಹೀಗೆ ಎಲ್ಲರೂ ಕೇಳಬಹುದು. ಅವರವರ ಇಚ್ಛೆಯ ಅನೇಕ ಕಾರ್ಯಕ್ರಮಗಳನ್ನು ವಿವಿಧ ಭಾರತಿ ಪ್ರಸಾರ ಮಾಡುತ್ತೆ. ಅಂದ್ರೆ ಕೆಲವರಿಗೆ ಭಾವಗೀತೆ ಇಷ್ಟ ಇರಬಹುದು, ಕೆಲವರಿಗೆ ಹೊಸ ಹಾಡು ಇಷ್ಟ.
0: ನಾವು ಭಾವಗೀತೆ ಪ್ರಸಾರ ಜಾಸ್ತಿ ಮಾಡಿದ್ದೀವಿ.
1: ಹೌದು ಹೌದು,
0: ಬೆಳಗ್ಗೆ 7:20 to 8:00 ಹೆಚ್ಚು ಕಡಿಮೆ ಈ ಒಂದು ಕನ್ನಡದಲ್ಲಿ ವಾರ್ತಾ ಪ್ರಸಾರ 10 ನಿಮಿಷ ಬಿಟ್ರೆ ಒಂದು 1/2 ಗಂಟೆ ಅಂತೂ ನಾವು ಭಾವಗೀತೆಗಳನ್ನ ಪ್ರತಿದಿನ ಕೊಡ್ತಾ ಇದ್ದೀವಿ.
1: ಹೌದು, ಬೆಳಗಿನ ಹೊತ್ತು, ಅಲ್ಲದೆ ರಾತ್ರಿ ಕೂಡ ನಾವು ಮಧುರ ಆಲಾಪದಲ್ಲಿ ಮತ್ತೆ
0: ಸೋಮವಾರ ರಾತ್ರಿ
1: ರಾತ್ರಿ ಕೂಡ ನಾವು ಪ್ರಸಾರ ಮಾಡ್ತಾ ಇದೀವಿ ಭಾವಗೀತೆಗಳನ್ನ. ಆಮೇಲೆ ಕೆಲವರಿಗೆ ಭಾವಗೀತೆ ಇಷ್ಟ ಇರುತ್ತೆ, ಕೆಲವರಿಗೆ ಹೊಸ ಹಾಡು ಇಷ್ಟ, ಕೆಲವರಿಗೆ ಹಳೆ ಹಾಡೇ ಇಷ್ಟ, ಇನ್ನು ಕೆಲವರಿಗೆ ಏನಾದ್ರು ಮಾತಾಡಿ ಅಂತ ಕೆಲವರು ಹೇಳ್ತಾರೆ. ಯಾಕ್ರಿ ಅಷ್ಟೊಂದು ಮಾತಾಡ್ತೀರಾ ಅಂತ, ಏನು ಮಾಡೋದು ನಾವು?
0: ಅವ್ರಿಗೆ ಅದಿಷ್ಟ, ಇವ್ರಿಗೆ ಇದಿಷ್ಟ, ಯಾರ್ಯಾರಿಗೆ ಏನೇನ್ ಬೇಕು ಅನ್ನೋದನ್ನ ಒಂದು ರೀತಿಯಲ್ಲಿ ಕಾಲಕಾಲಕ್ಕೆ ಬದಲಾವಣೆಗಳಿಗೆ ಒಳಪಡಿಸ್ಕೊಂಡು ಈ ಒಂದು ದೇಶದ ಆಕಾಶವಾಣಿ ಸಂಸ್ಥೆ 90 ವರ್ಷಗಳಿಂದ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇದ್ದೇವೆ.
1: ಆಗಿನಿಂದ ಈಗಿನವರೆಗೆ ನಾವು ಆ ಸಮತೋಲನವನ್ನ ಕಾಪಾಡಿಕೊಂಡೇ ಬಂದಿದೀವಿ ಅಲ್ವಾ?
0: ಹೌದು. ಇನ್ನು ಮುಳಬಾಗಿಲಿನಿಂದ ಶ್ರೀಧರ, ಶ್ರೀನಾಥ್, ಅರವಿಂದ, ಅಶೋಕ, ಹಾಗೆ ಚಿಕ್ಕಬಳ್ಳಾಪುರದ ವಾಸುದೇವ ರಾವ್ ಅವರು, ಜಾನಕಿ, ಇವರೆಲ್ಲ ವಿವಿಧ ಭಾರತೀಯ ಹಳೆಯ ಕಾರ್ಯಕ್ರಮಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ವಿವಿಧ ಭಾರತಿಯಲ್ಲಿ ಅವಾಗ ಹಿಂದಿ ಕಾರ್ಯಕ್ರಮಗಳನ್ನ ಕೂಡ ರಿಲೇ ಮಾಡ್ತಾ ಇದ್ರು. ಭೂಲೆ ಬಿಸ್ಲೆ ಗೀತ್ ಇರ್ಬೋದು, ಬಿನಾಕಾ ಗೀತ್ ಮಾಲಾ, ಅಮೀನ್ ಸಯಾನಿ ಅವ್ರ ಕಾರ್ಯಕ್ರಮ, ಅವೆಲ್ಲನೂ ಕೂಡ ಎಷ್ಟು ಚೆನ್ನಾಗಿರ್ತಾ ಇತ್ತು. ಅದ್ರ ಜೊತೆಗೆ ಕನ್ನಡ ಕಾರ್ಯಕ್ರಮಗಳು, ಒಂದಷ್ಟು ಸಿನಿಮಾ ನಟರದೆಲ್ಲ ಬರ್ತಾ ಇತ್ತಲ್ವಾ, ಅದು ನೇರ ಫೋನಿನ ಕಾರ್ಯಕ್ರಮಗಳು ಕೂಡ ಇರ್ತಾ ಇತ್ತು. ಅದೆಲ್ಲ ಕೂಡ ಅದೆಲ್ಲದ್ರ ಜೊತೆಗೆ ಇವಾಗ ನಮ್ಗೆ ವಾಟ್ಸಪ್ ಬಂದಿದೆ, ನೇರ ಫೋನಿನ ಕಾರ್ಯಕ್ರಮ ಬಂದಿದೆ, ಬದಲಾವಣೆಗಳ ಜೊತೆಗೆ ಸಾಕ್ತಾ ಇದ್ದೀವಿ. ವಿವಿಧ ಭಾರತಿ ಅಂದ್ರೆ ನಮ್ಗಿಷ್ಟ ಅಂತಾರೆ.
1: ಬರೀರಿ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ, ಇದು ನಿಮ್ಮ ವೇದಿಕೆ, ನಮ್ಮ ನಿಮ್ಮ ಮಾತು.
0: ಹೌದು, ಇದು ನಮ್ಮ ನಿಮ್ಮ ಮಾತು ಸ್ಪಂದನ ಕಾರ್ಯಕ್ರಮ. ಸಮಯ ಅಂತೂ ಆಗ್ತಾ ಇದೆ, ಕಾರ್ಯಕ್ರಮವನ್ನ ನಾವಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.
1: ಆತ್ಮೀಯ ಶ್ರೋತೃಗಳೇ, ನಮ್ಮೊಂದಿಗಿರಿ, ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಟಾಟಾ ಹೇಳೋ ಸಮಯ. ನಮಸ್ಕಾರ, ನಿಮ್ಮದೇ ಧ್ವನಿ ಬಿಕೆ ಸುಮತಿ.
0: ನಮಸ್ತೆ, ನಾನು ಚಂದು ಬಾನುಲಿ ಬಂಧು.
2: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ, ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ.

0: ಕೇಳುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ, ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ, ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕರ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಎಂ ನಾಗರಾಜು ಅವರನ್ನು ನಾಮನಿರ್ದೇಶನ ಮಾಡಿದೆ. ಇದರಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮರು ಆಯ್ಕೆ ಸಾಧ್ಯತೆ ಕ್ಷೀಣಿಸಿದೆ. ಇದೇ ವೇಳೆ ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಘೋಷಿಸಿದೆ. ಈ ನಡುವೆ ಐದನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಬಿಜೆಪಿ ನಿರಾಸೆ ಉಂಟುಮಾಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ. ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 4-5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಉಚ್ಚಾರ್ಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳ ಕುತೂಹಲ ಉಂಟಾಗಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ 18 ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ನಾಗರಿಕರಿಗೆ ಒದಗಿಸಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳು, ಬಾಕಿ ಉಳಿದಿರುವ ಯೋಜನೆಗಳ ಸ್ಥಿತಿ ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಯೋಜನೆಗಳ ಅನುಷ್ಠಾನದಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಶೀಘ್ರ ಮತ್ತು ಪರಿಣಾಮಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ಆಧುನಿಕ ಸೌಲಭ್ಯಗಳ ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಜನರ ಸೇವೆಗೆ ಮುಕ್ತವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣಕ್ಕೆ ಆಗಮಿಸಿದ 2 ಕಾಡಾನೆಗಳು ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಬೀಡುಬಿಟ್ಟಿದ್ದವು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸಿದ್ದಾರೆ. ಇಂದು ಹಳಸೆ ಗ್ರಾಮದ ಕಾಫಿ ತೋಟದಲ್ಲಿ 3 ಕಾಡಾನೆಗಳು ಕಂಡುಬಂದಿವೆ. ಕಾಡಾನೆಗಳು ಆಲ್ದೂರು, ಬನ್ನೂರು, ಮೂಡಿಗೆರೆ ತಾಲೂಕಿನ ಹಳಸೆ, ದುಂಡುಗ, ಜಾಗರಮನೆ ಸುತ್ತಮುತ್ತ ಗ್ರಾಮಗಳ ಬಳಿ ಸಂಚರಿಸುತ್ತಿದ್ದು, ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಕಾಡಾನೆಗಳು ಕಂಡುಬಂದರೆ ಆನೆ ಕಾರ್ಯಪಡೆ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆ 720-400-4261 ಈ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸೂರಜ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಮೊಮ್ಮಗನಾಗಿದ್ದು ಎಐಸಿಸಿ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ದಾವಣಗೆರೆಯನ್ನು ತಂಬಾಕು ಮುಕ್ತವಾಗಿಸುವ ನಿಟ್ಟನಲ್ಲಿ ಜಿಲ್ಲೆಯ 7 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ. ಓಬಣ್ಣನಹಳ್ಳಿ, ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳ ಮತ್ತು ನರಗನಹಳ್ಳಿಗಳನ್ನು ಸಂಪೂರ್ಣ ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವರಾವ್ ತಿಳಿಸಿದ್ದಾರೆ. ತಂಬಾಕು ಸೇವನೆಯೇ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣವಾಗಿದ್ದು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ತಂಬಾಕು ಸೇವನೆಯನ್ನು ತ್ಯಜಿಸಿದಾಗ ಆರೋಗ್ಯವನ್ನು ಬಲಪಡಿಸಿಕೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ರೈತರು ಅತಿ ಹೆಚ್ಚು ಇಳುವರಿ ಪಡೆಯುವ ಆಸೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲು ಆರಂಭಿಸಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಲ್ಯಾಣ ಕರ್ನಾಟಕದ ರೈತರಿಗೆ ವಿವಿಧ ರೂಪದ ತರಬೇತಿ ನೀಡಲು ಮುಂದಾಗಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗುತ್ತಿರುವ ಕಾರಣ ಮಣ್ಣು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯವು ವಿಸ್ತರಣಾ ನಿರ್ದೇಶನಾಲಯದ ಮುಂದಾಳತ್ವದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿಗೆ ಸಮತೋಲನ ಪೋಷಕಾಂಶಗಳನ್ನು ಬಳಕೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲು ನಿರ್ಧರಿಸಿದೆ. ಹಸಿರೆಲೆ ಗೊಬ್ಬರ, ಬೆಳೆಗಳ ಉಳುವಿಕೆಗಳು, ಹಸಿರೆಲೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಆಹಾರ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದು ಸಲಹೆ ನೀಡಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಯ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ ಒಂದು ಚೀಲ ಯೂರಿಯಾ ರಸಗೊಬ್ಬರವನ್ನು ಮಾತ್ರ ವಿತರಿಸಲಾಗುತ್ತಿದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಇದೇ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಗವನ್ನು ಯೋಗ ದಿನಕ್ಕೆ ಮಾತ್ರ ಮೀಸಲಿಡದೆ ಪ್ರತಿದಿನ ಅಳವಡಿಸಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ ದಿನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ಮತ್ತು ನಾಳೆ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 2:40:30. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಚಿತ್ರತಾನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಚಿತ್ರತಾನದಲ್ಲಿ 1989 ತೆರೆಕಂಡ ಮಾಧುರಿ ಕನ್ನಡ ಚಿತ್ರದ ಗೀತೆಗಳನ್ನು ಕೇಳಲಿದ್ದೇವೆ. ಕನ್ನಡ ಚಿತ್ರರಂಗದ ಒಂದು ಪ್ರಮುಖ ರೊಮ್ಯಾಂಟಿಕ್ ಹಾಗೂ ಕೌಟುಂಬಿಕ ಡ್ರಾಮಾ ಚಲನಚಿತ್ರ ಅಂತಾನೆ ಹೇಳ್ಬೋದು. ಖ್ಯಾತ ಲೇಖಕಿ ಸಾಯಿಸುತೆ ಅವರ ಪಸರಿಸಿದ ಶ್ರೀಗಂಧ ಕಾದಂಬರಿಯನ್ನು ಆಧರಿಸಿ ಈ ಸಿನಿಮಾವನ್ನು ನಿರ್ಮಿಸಲಾಗಿತ್ತು. ಕೆವಿ ಜಯರಾಮ್ ಅವರು ಈ ಚಿತ್ರದ ನಿರ್ದೇಶನ ಮಾಡಿದರು. ಕಥೆಯನ್ನು ಕೂಡ ಕೆವಿ ಜಯರಾಮ್ ಅವರೇ ಬರೆದಿದ್ದರು. ಸಂಭಾಷಣೆ ಬಿ ಎಲ್ ವೇಣು. ಹಾಗೆ ಇದು ಸಾಯಿಸುತೆಯವರ ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು. ಜಯದುರ್ಗ ಪ್ರೊಡಕ್ಷನ್ನಲ್ಲಿ ಶ್ರೀಮತಿ ಮೀನಾಕ್ಷಿ ಜಯರಾಮ್ ಅವರು ಈ ಚಿತ್ರವನ್ನು ನಿರ್ಮಾಣ ಮಾಡಿದರು. ರಾಜೇಂದ್ರ ಸಿ ಮಾಪಾಕ್ಷಿಯವರು ಚಿತ್ರದ ಛಾಯಾಗ್ರಾಹಕರಾಗಿದ್ದರು. ಪಾತ್ರವರ್ಗದಲ್ಲಿ ಗೀತಾ, ವಿನೋದ್ ಆಳ್ವ, ಲೋಕನಾಥ್, ದತ್ತಾತ್ರೇಯ, ಸತ್ಯಜಿತ್, ಮೈಸೂರು ಲೋಕೇಶ್, ಡಿಂಗ್ರಿ ನಾಗರಾಜ್, ಪ್ರಮೀಳಾ ಜೋಶಿ, ಹೊನ್ನವಳ್ಳಿ ಕೃಷ್ಣ ಹಾಗೆ ಜೂನಿಯರ್ ನರಸಿಂಹರಾಜು ಮುಂತಾದವರು ನಟಿಸಿದರು. ಚಿತ್ರಕ್ಕೆ ಸಂಗೀತವನ್ನು ಸಂಗೀತ ರಾಜ ಅವರು ಅದ್ಭುತವಾಗಿ ಸಂಗೀತವನ್ನು ಸಂಯೋಜನೆ ಮಾಡಿದರು. ಪ್ರಸಿದ್ಧ ಸಾಹಿತಿ ದೊಡ್ಡರಂಗೇಗೌಡ ಅವರು ಚಿತ್ರದ ಎಲ್ಲ ಹಾಡುಗಳನ್ನು ಬರೆದಿದ್ದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಜಾತ ಅವರ ಧ್ವನಿಯಲ್ಲಿ ಮೂಡಿಬಂದ ಹಾಡುಗಳು ಬಹಳಷ್ಟು ಜನಪ್ರಿಯವಾಗಿದ್ದವು. ಕೇಳೋಣ ಇಂದಿನ ಚಿತ್ರತಾಣದಲ್ಲಿ ಮಾಧುರಿ ಚಿತ್ರದ ಗೀತೆಗಳನ್ನು.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: மெருவே பாட மெருவே.
1: ಸಮಯ 3 ಗಂಟೆ ಆಗಲಿದೆ. 4 ಗಂಟೆಗೆ ಮತ್ತೆ ನಿಮ್ಮನ್ನು

ಭೇಟಿ ಮಾಡ್ತೀನಿ, ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. 3 ಗಂಟೆಯಿಂದ ಹಿಂದಿ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ. 4 ಗಂಟೆಯ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಸಮಯ ಆಗಿದೆ 4:02:06. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ವಿ, ಯಾವ ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆಗೆ ಹಂಚ್ಕೋತಾ ಇದ್ದೀವಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ.

ಮುಂಜಾನೆಯ ಮಂಜು ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆಯನ್ನ ಕೇಳಿದ್ವಿ. ಪರಿಮಳ ಕಾರ್ಯಕ್ರಮದಲ್ಲಿ ಈಗ ನಾವು ಸಾಕ್ತಾ ಇದ್ದೀವಿ. ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷತೆ ಏನು, ವಿಷಯ ಏನು ಅಂತ ಹೇಳೋದಾದರೆ, ನಾವೆಲ್ಲ ಈಗ ಆಧುನಿಕ ಯುಗದಲ್ಲಿ ಇದ್ದೀವಿ. ಯಾಕೆಂದರೆ ಒಂದೆರಡು ದಶಕ ಅಥವಾ ಅದಕ್ಕಿಂತಲೂ ಹಿಂದೆ ಈಗಿರುವಂತಹ ಯಾವುದೇ ವಿಜ್ಞಾನ, ತಂತ್ರಜ್ಞಾನ, ಸಾರಿಗೆ ಸೇವೆ ಸೌಲಭ್ಯಗಳು, ಆಧುನಿಕತೆಗಳು ಇರಲೇ ಇಲ್ಲ. ಬಹುಶಃ ಮುಂದೊಂದಿನ ಹೀಗೆ ಆಗಬಹುದು ಅಂತ ಯಾರು ಊಹಿಸಿರ್ಲಿಕ್ಕೂ ಇಲ್ಲ ಅಲ್ವಾ? ನಾವು ಅಷ್ಟೇ, ಇನ್ನು ಮುಂದಿನ 10-20 ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಎಂದು ಕಲ್ಪಿಸೋಕ್ಕೂ ಸಾಧ್ಯ ಆಗಲ್ಲ. ಪ್ರಸ್ತುತ ಹಿಂದಿನ ಕಾಲಕ್ಕಿಂತ ಹೆಚ್ಚು ಸೌಲಭ್ಯ, ವ್ಯವಸ್ಥೆ, ಆದಾಯ ಇದ್ರೂ ಕೂಡ ನೆಮ್ಮದಿ ಮಾತ್ರ ಒಂದು ಸ್ವಲ್ಪ ಕಡಿಮೆ ಅಂತಾನೆ ಅನ್ಸುತ್ತೆ. ಯಾವುದಕ್ಕೂ ಮನುಷ್ಯನಿಗೆ ನೆಮ್ಮದಿ ಅಂತಾನೆ ಇರೋಂಗೆ ಕಾಣಿಸ್ತಾ ಇಲ್ಲ. ಕೈ ತುಂಬ ಸಂಬಳ ಕೊಡೋ ಉದ್ಯೋಗ, ನಿತ್ಯ ಓಡಾಟ, ಪಾರ್ಟಿ, ಮೀಟಿಂಗು ಇತ್ಯಾದಿ ಎಲ್ಲವನ್ನ ಬಿಟ್ಟು ಊರಲ್ಲಿ ಜಮೀನು ಮಾಡಿಕೊಂಡು ಅಥವಾ ಸ್ಟಾರ್ಟಪ್ ಮಾಡಿಕೊಂಡು ಹೊಸ ಬದುಕನ್ನು ಜನರು ಕಂಡುಕೊಳ್ತಾ ಇದ್ದಾರೆ. ಕೆಲವರು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಹೀಗೆ ದುಡಿಮೆ ಗಳಿಕೆಗೆ ಮಾತ್ರ ಒತ್ತು ಕೊಡದೆ ಸರಳ ಬದುಕಿನತ್ತ ಹೊರಳ್ತಾ ಇದ್ದಾರೆ ಜನ. ಭಾರತದ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸೋಕ್ಕೆ ಆಗಾಗ ಭಾರತಕ್ಕೆ ವಿದೇಶಿ ಪ್ರವಾಸಿಗರು ಬರ್ತಾರೆ. ಹಾಗೆಯೇ ಇಲ್ಲಿನ ಯೋಗ, ಧ್ಯಾನ ಹಾಗೂ ಇಲ್ಲಿ ಸಿಗುವ ನೆಮ್ಮದಿ ಅರಸಿ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಪ್ರವಾಸಿಗರಾಗಿ ಬಂದ ಅನೇಕರು ನೆಮ್ಮದಿಯ ತಾಣಕ್ಕಾಗಿ ಇಲ್ಲೇ ಉಳಿದ ಉದಾಹರಣೆಗಳಿವೆ. ಅಂದರೆ ಒಂಥರ ಸರಳ ಜೀವನ, ಸರಳವಾದ ಬದುಕು, ಎಷ್ಟೇ ಆಡಂಬರ ಐಶ್ವರ್ಯ ಇದ್ದರೂ ಕೂಡ ಜನ ಸರಳವಾದ ಬದುಕಿಗೆ ಮಾನ್ಯತೆ ಕೊಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ. ಗೀತೆ ಮೂಡಿ ಬರ್ತಾ ಇದೆ, ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಏಕಲವ್ಯ ಚಿತ್ರದಿಂದ ಗೀತೆಯನ್ನು ಕೇಳಿದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಸಂಗೀತ ರಾಜ ಅವರ ರಾಗ ಸಂಯೋಜನೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಉದಯಶಂಕರ್ ಅವರು ಸಾಹಿತ್ಯವನ್ನು ಬರೆದಿದ್ದರು. ಹಾಗೆಯೇ ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಸರಳ ಜೀವನದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಒತ್ತಡ ಧಾವಂತದ ಬದುಕಿನಿಂದ ಹೊರಗೆ ಬಂದು ಸರಳ ಜೀವನದ ಮೂಲಕ ನೆಮ್ಮದಿ ಪಡೆಯಲು ಅನೇಕರು ಯತ್ನಿಸ್ತಾ ಇರ್ತಾರೆ. ಸರಳ ಜೀವನ ಅಂದರೆ ಸಕಲ ಸೌಕರ್ಯಗಳನ್ನು ಬಿಟ್ಟು ಬದುಕೋದು ಅಂತ ಅಲ್ಲ. ಬದುಕಿಗೆ ಅನಗತ್ಯವಾದದನ್ನು ತ್ಯಜಿಸಿ ಅಗತ್ಯವಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸೋದು. ಈಗ ಫಾರ್ ಎಕ್ಸಾಂಪಲ್, ಪ್ರವಾಸಕ್ಕೆ ಹೋಗುವಾಗ ಅಗತ್ಯವಾದದನ್ನು ಮಾತ್ರ ತೊಗೊಂಡು ಹೋಗ್ತೀವಿ. ಅನಗತ್ಯವಾದದನ್ನು ಕೂಡ ತೊಗೊಂಡು ಹೋದರೆ ಪ್ರವಾಸದ ಆನಂದವನ್ನು ಕೂಡ ಸವಿಯೋಕೆ ಸಾಧ್ಯ ಆಗಲ್ಲ. ಹಾಗೆಯೇ ಬದುಕಿನಲ್ಲೂ ಕೂಡ ಅನಗತ್ಯವಾದದನ್ನು ಹೊರಹಾಕಿದ್ರೆ ಮಾತ್ರ ಬದುಕಿನ ಪ್ರಯಾಣ ಹಗುರ ಮಾಡಿಕೊಳ್ಬಹುದು. ಮುಂದೆ ಮೂಡಿ ಬರ್ತಾ ಇದೆ ಮತ್ತೆ ಹಾಡಿತು ಕೋಗಿಲೆ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗಿದೆ 4:29:34. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ, ಸಿಂಪಲ್ ಲಿವಿಂಗ್ ಬಗ್ಗೆ, ಸರಳ ಜೀವನದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇಂದೇನಾಗಿದೆ ಅಂದರೆ ಕಾರು, ಬಂಗ್ಲೆ, ಆಸ್ತಿ ಪಾಸ್ತಿ ಇರೋನ್ ಮಾತ್ರ ಯಶಸ್ವಿ ವ್ಯಕ್ತಿ ಎಂಬ ಭಾವನೆ ಹೆಚ್ಚಿನ ಜನರಲ್ಲಿದೆ. ಆದರೆ ಹೆಚ್ಚು ಆದಾಯ ಇದ್ದಷ್ಟು ಕೂಡ ಖರ್ಚು, ಸಾಲದ ಪ್ರಮಾಣ ಹೆಚ್ಚಾಗುತ್ತೆ. ಇದನ್ನು ಸರಿಪಡಿಸೋಕೆ ಏನು ಮಾಡ್ತೀವಿ ಅಂದರೆ ಹಗಲು ರಾತ್ರಿ ಒತ್ತಡದಿಂದ ಕೆಲಸ ಮಾಡ್ತೀವಿ. ಪರಿಣಾಮ ಕುಟುಂಬದ ಜೊತೆ ಇರಲು ಸಮಯ ಕೂಡ ಸಿಗದೆ ಬದುಕಿನ ಹೆಚ್ಚಿನ ಸಮಯವನ್ನು ಕೂಡ ಕೆಲಸ ಮಾಡ್ತಾ ಕಳಿತೀವಿ. ಎಷ್ಟು ಗಳಿಸಿದ್ರೂ ಕೂಡ ಕುಟುಂಬದ ಜೊತೆಗೆ ಕೂತು ಊಟ ಮಾಡೋಕೆ ಸಮಯನೇ ಇಲ್ಲ ಅಂದರೆ ಎಷ್ಟು ದುಡ್ಡದೇನು ಪ್ರಯೋಜನ ಹೇಳಿ. ಅದರ ಬದಲಾಗಿ ಅಗತ್ಯಕ್ಕಷ್ಟೇ ವಸ್ತುಗಳನ್ನು ಹೊಂದಿದ್ದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿ ಆರ್ಥಿಕ ಭದ್ರತೆ ಹೊಂದುವ ಮೂಲಕ ಸರಳ ಜೀವನ ನಡೆಸಬಹುದು. ಕೇವಲ ಹಣ ಸಂಪಾದನೆಗೆ ಮಾತ್ರ ಗಮನ ಕೊಡದೆ ಜೀವನದ ಸಣ್ಣ ಪುಟ್ಟ ಸಂಗತಿಗಳಿಗೂ ಕೂಡ ಆದ್ಯತೆ ನೀಡಿದರೆ ಖುಷಿ ತನ್ನಿಂದ ತಾನೇ ಸಿಗುತ್ತೆ ಅಲ್ವಾ? ಮುಂದೆ ಮೂಡಿ ಬರ್ತಾ ಇದೆ ಎಸ್ ಪಿ ಸಾಂಗ್ಲಿಯಾನ ಪಾರ್ಟ್ 2 ಚಿತ್ರದಿಂದ ಕೆಜೆ ಜೇಸುದಾಸ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಸಿಂಪಲ್ ಲಿವಿಂಗ್, ಸರಳ ಜೀವನದ ಬಗ್ಗೆ ಮಾತಾಡ್ತಾ ಕೆಲವೊಂದು ಟಿಪ್ಸ್ನ ತಗೊಳ್ತಾ ಸಾಕ್ತಾ ಇದ್ವಿ ನಾವು. ಹಾಗೆ ಇದು ಡಿಜಿಟಲ್ ಯುಗ, ಎಲ್ಲರೂ ಮೊಬೈಲ್ ಬಳಸೋರೆ ಜಾಸ್ತಿ. ಅಗತ್ಯ ಕೆಲಸಗಳಿಗೆ ಮಾತ್ರವಲ್ಲದೆ ಆ ಮನರಂಜನೆ, ಗೇಮ್ಸು, ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಇದು ಬಳಕೆ ಆಗ್ತಾ ಇದೆ. ಮಕ್ಕಳು, ಯುವಕರು, ಹಿರಿಯರು ಅನ್ನದೆ ಎಲ್ಲರ ಸಮಯವನ್ನು ಇದು ಕಸಿದುಕೊಳ್ತಾ ಇದೆ ಅಂತ ಹೇಳ್ಬೋದು. ದಿನದ 24 ಗಂಟೆಗಳಲ್ಲಿ ನಿದ್ರೆ ಕೇವಲ 7-8 ಗಂಟೆಗಳ ಹೊರತಾಗಿ 14-15 ಗಂಟೆಗಳ ಕಾಲ ಮೊಬೈಲನ್ನೇ ಬಳಕೆ ಮಾಡ್ತೀವಿ. ಪರಿಣಾಮವಾಗಿ ಆತಂಕ, ಅಶಾಂತಿ ಮತ್ತು ಏಕಾಗ್ರತೆಯ ಕೊರತೆ ಕೂಡ ಹೆಚ್ಚಾಗ್ತಾ ಇದೆ. ಹಾಗೆಯೇ ಸೌಹಾರ್ದತೆ, ಮಾನವೀಯತೆಯೂ ಮರೆಯಾಗ್ತಾ ಇದೆ ಎಂಬ ಅಧ್ಯಯನಗಳ ವರದಿಗಳು ಕೂಡ ಹೇಳ್ತಾ ಇದೆ. ಈ ಮೊಬೈಲನ್ನು ಅಗತ್ಯಕ್ಕೆ ಮಾತ್ರ ಬಳಸಿ ಸರಳ ಜೀವನದತ್ತ ಮುಂದುವರಿಯೋಕ್ಕೆ ಸಾಧ್ಯ ಇದೆ. ನಿಗದಿತ ಸಮಯದಲ್ಲಿ ಮೊಬೈಲ್ನ ಬಳಸೋದು, ಸಾಮಾಜಿಕ ಜಾಲತಾಣಗಳ ಬಳಕೆಗೆ ಮಿತಿ, ಮೊಬೈಲ್ ಹೊರತಾದ ದೈಹಿಕ ಅಥವಾ ಇತರ ಚಟುವಟಿಕೆಗಳಿಗೆ ಸಮಯ ನೀಡೋದು, ಹೀಗೆ ಮೊಬೈಲ್ನ ಮಾಯಾಜಾಲದಿಂದ ಹೊರಬರುವ ಮೂಲಕ ಮನಸ್ಸಿಗೆ ಚೈತನ್ಯವನ್ನು ಕೂಡ ನೀಡಬಹುದು. ಮುಂದೆ ಮೂಡಿ ಬರ್ತಾ ಇದೆ ಬಾನಲ್ಲೇ ಮಧು ಚಂದ್ರಕ್ಕೆ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೀತೆ.

ಪರಿಮಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ವಿವಿಧ ಭಾರತಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ನೀವು. ಹಾಗೇನೆ ಇಲ್ಲಿ ಹರೀಶ್ ಮಲ್ಲೇಶ್ವರಂಿಂದ ಹೇಳ್ತಾ ಇದ್ದಾರೆ, ಹೌದು ಮೇಡಮ್, ವರ್ಷದ ರೀಚಾರ್ಜ್ ಮಾಡಿಸಿ ಇಡೀ ವರ್ಷ ನಾನ್ಸ್ಟಾಪ್ ಮಾತುಕತೆ ಸಂದೇಶ ಕಳಿಸ್ಕೊಂಡು ಇಡೀ ದಿನ ಮೊಬೈಲ್ನಲ್ಲೇ ಕಾಲ ಕಳೆಯೋದಾಗಿದೆ. ಮೊಬೈಲ್ ಬಳಕೆ ಕಡಿಮೆ ಮಾಡಬೇಕು. ನಾವು ಬಿಟ್ಟರು ಸ್ನೇಹಿತರು ಕರೆ ಮಾಡೋದು ಬಿಡಲ್ಲ, ಏನೂ ಮಾಡಲಾಗ್ತಿಲ್ಲ, ಗಂಟೆಗಟ್ಟಲೆ ಮೊಬೈಲ್ ಬಳಸೋದು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಾಡುಗಳನ್ನು ಮೆಚ್ಚಿಕೊಂಡು ನಿರ್ಮಲಾ ಗೋರ್ಗುಂಟೆ ಪಾಳಿದಿಂದ ಸಂದೇಶವನ್ನು ಕಳಿಸಿದರೆ ಭವ್ಯ ಹೆಸರುಗಟ್ಟದಿಂದ ಸ್ಪಂದನ ಕಾರ್ಯಕ್ರಮದ ಬಗ್ಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಮೂಡಿ ಬಂತು ಅಂತ. ಹಾಗೆ ಸಂದೇಶ

ಕಳಿಸಿದ್ರು ಸವಿತಾ ಈಶ್ವರ್ ಮಂಜುನಾಥ್ ನಗರದಿಂದ. ಮಾಧುರಿ ಚಿತ್ರದ ಹಾಡುಗಳು ಕೇಳಿರಲಿಲ್ಲ, ಚೆನ್ನಾಗಿತ್ತು ಅಂತ ಚಿತ್ರತಾಣದ ಬಗ್ಗೆ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಆನಂದ ಭೈರವಿ ಹಾಡು ಕೇಳದೆ ತುಂಬಾ ದಿನವಾಗಿತ್ತು, ಕೇಳಿ ಖುಷಿಯಾಯಿತು ಅಂತ ರಾಮಚಂದ್ರಪ್ಪ ಸಂಡೂರ್ನಿಂದ ಸಂದೇಶ ಕಳಿಸಿದ್ರೆ, ಆಕಾಶವಾಣಿಗೆ 90ರ ವರ್ಷದ ಆಚರಣೆ ಪ್ರಯುಕ್ತ ನನ್ನ ಇಷ್ಟದ ದೀಪ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಕಳಿಸ್ತಾ ಇದ್ದಾರೆ. ಇವರು ಸಂದೇಶ ಕಳಿಸಿದ್ದು ವಿ ನಿಮ್ಮ ಹಾಡು ಕಾರ್ಯಕ್ರಮಕ್ಕೆ ಅವರು ಮೇಲ್ ಮಾಡಿದ್ರು, ಆ ಸಂದೇಶದ ಒಂದು ಧನ್ಯವಾದಗಳನ್ನು ತಿಳಿಸೋಕ್ಕೋಸ್ಕರ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಸರಳತೆ ಬಗ್ಗೆ, ಸರಳ ಜೀವನದ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಮನಸ್ಸೇ ಆಗಲಿ ಮನೆಯೇ ಆಗಲಿ, ಅನಗತ್ಯ ವಸ್ತುಗಳು, ಅನಗತ್ಯ ಖರ್ಚುಗಳು, ಅತಿಯಾದ ಮೊಬೈಲ್ ಬಳಕೆ, ಪ್ರಯೋಜನವಿಲ್ಲದ ವಸ್ತುಗಳು ಆಗಲಿ, ವ್ಯವಹಾರಗಳಾಗಲಿ ನಮ್ಮ ಜೀವನದ ಪ್ರಯಾಣಕ್ಕೆ ತೊಡಕಾಗಬಹುದು. ಇವುಗಳನ್ನು ವಿವೇಕದಿಂದ ಕಡಿಮೆ ಮಾಡಿದಾಗ ಮನಸ್ಸಿಗೆ ನೆಮ್ಮದಿ, ಬದುಕಿಗೆ ಸ್ಪಷ್ಟತೆ ಕೂಡ ಸಿಗುತ್ತೆ. ಎಲ್ಲವನ್ನೂ ತ್ಯಜಿಸೋದು ಗುರಿಯಲ್ಲ, ಅಗತ್ಯ ಮತ್ತು ಅನಗತ್ಯದ ನಡುವಿನ ವ್ಯತ್ಯಾಸ ಅರ್ಥಕೊಂಡು ಸರಳತೆ ಸಮತೋಲನದೊಂದಿಗೆ ಮುನ್ನಡೆಯೋದೇ ಬದುಕಿನ ನಿಜವಾದ ಸೌಂದರ್ಯವನ್ನು ಅನುಭವಿಸುವ ಮಾರ್ಗ ಅಂತ ಹೇಳ್ತಾ, ಸಮಯ ಆಗಿದೆ 4:52, ಮಧ್ಯಾಹ್ನದ ಪ್ರಸಾರದ ಕಾರ್ಯವನ್ನು ಮುಗಿಸೋ ಸಮಯ ಬಂದಿದೆ. ಸಂದೇಶ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮ್ಮ ಜೊತೆಯಾಗಲಿದೆ. ಗೆಜ್ಜೆನಾದ ಮತ್ತು ಮಿಲಿಟರಿ ಮಾವ ಚಿತ್ರದಿಂದ ನಿಮಗೆ ಟಾಟಾ ಬಾಯ್ ಬಾಯ್ ಬಾಯ್ ಹೇಳುವ ಸಮಯ ಕೂಡ ಬಂದಾಯಿತು. ಇಷ್ಟೊತ್ತು ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ ಸಂಗಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉಂಟಾಗಿರುವ ಭೌಗೋಳಿಕ ಬಿಕ್ಕಟ್ಟಿಗೆ ಭಾರತ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. 2028 ವಿಧಾನಸಭೆ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಲಿದೆ. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ

ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುತ್ತಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಎನ್ಡಿ ಒಕ್ಕೂಟದ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಕಾಂಗ್ರೆಸ್ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಎಸ್ಪಿ ಮುಖಂಡ ಅಖಿಲೇಶ್ ಯಾದವ್, ಟಿಎಂಸಿ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಆಮ್ ಆದ್ಮಿ, ಡಿಎಂಕೆ ಸಭೆಯಿಂದ ಹೊರಗುಳಿದಿವೆ. 12ನೇ ತರಗತಿಯ ಸುಧಾರಣಾ ಪರೀಕ್ಷಾ ಫಲಿತಾಂಶ ತಡೆಹಿಡಿಯಲಾಗಿದೆ ಎಂಬ ಸೌದಿ ಅರೇಬಿಯಾದ ಮೂಲದ ವಿದ್ಯಾರ್ಥಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನದ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಎಡಗೈ ಸ್ಪಿನ್ನರ್ ಭಾರತದ ಮಾನಸ್ ಸುತಾರ್ 33 ರನ್ ನೀಡಿ 6 ವಿಕೆಟ್ ಗಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕ್ಯಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಶುಭ ಸಂಜೆ ಸ್ನೇಹಿತರೆ, ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಸ್ಟುಡಿಯೋ. ಸಮಯ ಸರಿಯಾಗಿ 5:04:50. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ.

ಈ ಸಂಜೆ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 to 8:00 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ಸಂಜೆ 7:07 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಆಕಾಶಬುಟ್ಟಿ. ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಸೋಮವಾರದ ವಿಶೇಷ ಕಾರ್ಯಕ್ರಮ ಭಾವಚಿತ್ತಾರ. 9:15 ಹಿಂದಿ ಮೆಲೋಡೀಸ್. 10:02

0: ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಮಂಗಳವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ತದನಂತರ ಭಾವಗೀತೆಗಳು, ಅದಾದ ನಂತರ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ ಕಾರ್ಯಕ್ರಮ, 10:02 ಓಲ್ಡ್ ಇಸ್ ಗೋಲ್ಡ್ ಹಳೆ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ನಾಳೆ ಬೆಳಿಗ್ಗೆ 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಗೇಮ್ ಶೋನಲ್ಲಿ ಮಂಗಳವಾರದ ವಿಶೇಷ ಕ್ವಿಜ್ ಕಾರ್ಯಕ್ರಮ ರಸಪ್ರಶ್ನೆ ಇರುತ್ತೆ. ನಾಳೆ ಮಧ್ಯಾಹ್ನ 2:15 ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ, 2:40 ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ ಮುಕ್ತ ಮಾತುಕತೆಯ ಕಾರ್ಯಕ್ರಮ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು 8:00 ಮುಡಿಬರುತ್ತೆ. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್ ಹಳೆ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ನಾಳೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಾಳೆ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. ನಾಳೆ 7:07 ಚಿತ್ರಗೀತೆಗಳು, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ ಕಾರ್ಯಕ್ರಮ, ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ ಮತ್ತು ರಾಷ್ಟ್ರೀಯ ವಾರ್ತೆಗಳು ನಿಗದಿತ ಸಮಯದಲ್ಲಿ ಪ್ರಸಾರವಾಗುತ್ತೆ ಸ್ನೇಹಿತರೆ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
1: ವಿವಿಧ ಭಾರತಿ 102.9 FM.
0: 5:10 ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವಾರದ ಮೊದಲ ವರ್ಕಿಂಗ್ ಡೇ ಸೋಮವಾರದ ಸಂಜೆಯ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮ. ಸೇಫ್ ಡ್ರೈವ್ನ ಶುರು ಮಾಡೋ ಹೊತ್ತಾಗಿದೆ. ಸೇಫ್ ಡ್ರೈವ್ನಲ್ಲಿ ಹಳೆಯ ಮಧುರವಾದ ಕನ್ನಡ ಗೀತೆಗಳನ್ನ ಕೇಳುವಂತ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಅಮೆರಿಕ ಅಮೆರಿಕ ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್, ರಮೇಶ್ ಚಂದ್ರ ಹಾಗೂ ಸಂಗೀತ ಕಟ್ಟಿರವರ ಗಾಯನ, HS ವೆಂಕಟೇಶ್ ಮೂರ್ತಿರವರ ರಚನೆ, ಮನೋಮೂರ್ತಿರವರ ಸಂಗೀತ ಸಂಯೋಜನೆ.

ಮೇಘಗಳು ಮೋಡಗಳು ಬಾನಲ್ಲಿ ಓಡ್ತಾ ಇರುತ್ತೆ, ನಮಗೇನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಗಿರಿಗೆ ಪರ್ವತ ಶಿಖರಗಳಿಗೆ ಅದನ್ನು ನಿಂತಲ್ಲೇ ನೋಡುವಂತಹ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಗೀತೆಯ ಸಾಲುಗಳು ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಗೆಜ್ಜೆನಾದ ಚಿತ್ರದ ಗೀತೆ ಇದು. ಯಲನ್ ಶಾಸ್ತ್ರಿ ಹಾಗೂ ಮಂಜುಳಾ ಗುರುರಾಜ್ರವರ ಗಾಯನ, ವಿ ಮನೋಹರ್ ರವರ ರಚನೆ ಮತ್ತು ಸಂಗೀತ.

ಸೋಮವಾರ ಸಂತೆಗೆ ಅನ್ನೋ ಹಾಡನ್ನ ಕೇಳಿದ್ವಿ. ಈಗಾಗಲೇ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ, ಓಲ್ಡ್ ಇಸ್ ಗೋಲ್ಡ್ನ ಅಪರೂಪದ ಗೀತೆಗಳು ನಮಗೆ ಇಷ್ಟ ಆಗ್ತಾ ಇದೆ ಅಂತ. ಹಾಗೆ ಸೋಮವಾರ ಅಲ್ವಾ, ಹಾಗಾಗಿ

ಹಾಡನ್ನ ಪ್ರಸಾರ ಮಾಡಿದ್ರ ಅಂತ ಸ್ನೇಹಿತರು ಕೇಳ್ತಾ ಇದ್ದಾರೆ. ಹಾಗೆಯೇ ಒಂದಷ್ಟು ವೆಲ್ಕಮ್ ಸಂದೇಶಗಳು ಸಹ ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಓದುವಂತಹ ಸಮಯದಲ್ಲಿ ಖಂಡಿತ ಓದ್ತೀನಿ. ಈಗ ಮುಂಗಾರಿನ ಮಿಂಚು ಚಿತ್ರದ ಗೀತೆಯನ್ನ ಕೇಳೋಣ. ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್ ರವರ ಗಾಯನ, ವಿ ಮನೋಹರ್ ರವರ ರಚನೆ ಮತ್ತು ಸಂಗೀತ.

ಪ್ರೇಮದ ಸುಳ್ಳಲ್ಲು ಎಂಥ ಸುಖ, ಆ ಸುಖವನ್ನ ತಿಳಿದವನೇ ರಸಿಕ ಅನ್ನೋ ಸಾಲಗಳನ್ನ ಈಗಷ್ಟೇ ಕೇಳಿದ್ವಿ. ಮುಂಗಾರಿನ ಮಿಂಚು ಚಿತ್ರದ ಗೀತೆ, ಗೀತೆಯನ್ನ ಮೆಚ್ಚಿ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಬಹಳ ದಿನಗಳ ನಂತರ ಈ ಹಾಡನ್ನ ಕೇಳಿದ್ವಿ, ಸೈಲೆನ್ಸ್ ಅನ್ನೋ ಹಾಡನ್ನ ಅಂತ. ಸ್ನೇಹಿತರೊಬ್ಬರ ಸಂದೇಶ ಸಹ ಬಂದಿದೆ, ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತೀನಿ ಸ್ನೇಹಿತರೆ. ಈಗ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಗಾಯನ, ಹಂಸಲೇಖ ರವರ ರಚನೆ ಮತ್ತು ಸಂಗೀತ. Thank you.

ಸೇಫ್ ಡ್ರೈವ್ನಲ್ಲಿ ಹಳೆಯ ಮಧುರ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ಸಂಜೆಯ ಓಲ್ಡ್ ಇಸ್ ಗೋಲ್ಡ್ನ ವಿಶೇಷತೆ ಏನು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. 1990 ನಂತರ ಬಿಡುಗಡೆ ಆಗಿರುವಂತಹ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ ಇದು. ಅಂತಹದ್ದೇ ಮಧುರವಾದ ಅಪರೂಪದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ನಿಮ್ಮ ಸಂದೇಶಗಳು ಹೇಳ್ತಾ ಇವೆ. ಹೀಗೆ ಗೀತೆಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಇರಿ, ನಿಮ್ಮ ಕೆಲಸಗಳನ್ನ ಮಾಡ್ತಾ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಹಾಗೆ ಗೀತೆಗಳು ನಿಮ್ಮ ಜೊತೆಯಾಗಿರುತ್ತೆ. ಈಗ ಮೇಘಮಾಲೆ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

0: ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:40. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಹಾಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇವತ್ತಿನ ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಈಗ ಸಾಕಷ್ಟು ಸಲ ಜನಸಾಮಾನ್ಯರು ಈ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ FIR ಆಗಿರಬಹುದು ಆ ಟೈಮಲ್ಲಿ, ಅಥವಾ FIR ಕ್ರಿಮಿನಲ್ ಕೇಸ್ಗೆ ಏನೇನು ವ್ಯತ್ಯಾಸ ಇದೆ ಅಂತ ಅನ್ನೋದು ಕೂಡ ಗೊತ್ತಿರಲ್ಲ. ಈ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣ ಅದು ಬದಲಾವಣೆ ಆಗುತ್ತಾ? ಹಂಗೇನಾರ ಅಕಸ್ಮಾತ್ ಅದು ಸಾಮಾನ್ಯ ಪ್ರಕರಣ ಆಗಿದ್ರೆ
3: ಜನರು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಯಾರ್ದಾದ್ರೂ ಮೇಲೆ ದಾಖಲಾದ ಕೂಡಲೇ ತನ್ನ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅಂತ ತಿಳ್ಕೊಳ್ತಾರೆ. ಆದರೆ ಅದು ತಪ್ಪು. ಯಾವಾಗ ಈ ದೂರು ದಾಖಲಾದ ಕೂಡಲೇ ಅದನ್ನು ಪೊಲೀಸ್ನವರು FIR ಮಾಡೋದಿಲ್ಲ. ಅದರ ಪ್ರಾಥಮಿಕ ಹಂತದಲ್ಲಿ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು FIR ಅನ್ನು ದಾಖಲು ಮಾಡಬಹುದು. ಆದರೆ ಇನ್ನೂ ಮುಂದಕ್ಕೆ ಹೋದರೆ FIR ದಾಖಲಾದ ತಕ್ಷಣ ಅದು ಕ್ರಿಮಿನಲ್ ಪ್ರಕರಣ ಕೂಡ ಅಲ್ಲ. ಅಲ್ಲಿ ಕೆಲವು ಹಂತಗಳನ್ನು ದಾಟಬೇಕಾಗುತ್ತೆ. ಒಂದು ಏನಂದರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ತಕ್ಷಣ ಗಂಭೀರತೆಯನ್ನು ನೋಡಿಕೊಂಡು FIR ದಾಖಲಾಗಿ ಇದು ತನಿಖೆ ಆರಂಭಿಕ ಹಂತ ಅಷ್ಟೇ.
2: ಬೇರೆ ಬೇರೆ ಹಂತಗಳಿವೆ.
3: ಹೌದು. ಎರಡನೇ ಹಂತ ತನಿಖೆ. ತನಿಖೆಯಲ್ಲಿ ಪೊಲೀಸರು ಸಾಕ್ಷಿ ಸಂಗ್ರಹಿಸಬೇಕು, ಸಾಕ್ಷಿಗಳ ಹೇಳಿಕೆ ಪಡ್ಕೊಳ್ಬೇಕು, ಸ್ಥಳದ ಮಹಜರನ್ನ ಅಥವಾ ತಪಾಸಣೆಯನ್ನು ಮಾಡಬೇಕು. ಅದಾದ ನಂತರ ವ್ಯಕ್ತಿಯನ್ನ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸುವಂತದ್ದು ಆ ನಂತರದ್ದು. ಅಂದ್ರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಇದು ಮುಗಿದ ನಂತರ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತದ್ದು.
2: ಅಲ್ಲಿಂದ
3: ಪ್ರಕರಣ ಕೋರ್ಟ್ಗೆ, ಅಲ್ಲಿಂದ ಕ್ರಿಮಿನಲ್ ಪ್ರಕರಣವಾಗಿ ಅದನ್ನ ಕೋರ್ಟ್ ಗಮನಿಸ್ತದೆ.
2: ಮತ್ತೆ
3: ಅದಾದ ನಂತರ ಸಂಜ್ಞೆಯನ್ನು ತಗೊಳ್ಳುವಂಥದ್ದು. ಕೋರ್ಟ್ ಚಾರ್ಜ್ ಶೀಟ್ ನೋಡಿಕೊಂಡು ಪ್ರಕರಣವನ್ನು ಸ್ವೀಕರಿಸಬಹುದು. ಅದಕ್ಕೆ ಕಾಗ್ನಿಸೆನ್ಸ್ ತೆಗೆದುಕೊಳ್ಳುವುದು ಅನ್ನೋದು ಕಾನೂನಿನ ವ್ಯಾಪ್ತಿಯಲ್ಲಿ ಹೇಳುವಂತ ವ್ಯಕ್ತಿಗಳು. ಅಧಿಕೃತವಾಗಿ ಕ್ರಿಮಿನಲ್ ಪ್ರಕರಣ ಅಲ್ಲಿವರೆಗೆ ಅದು ಕ್ರಿಮಿನಲ್ ಪ್ರಕರಣ ಆಗಿರೋದಿಲ್ಲ, ಅಪರಾಧ ಅಂತ ಮಾತ್ರ ನಾವು ತಗೊಳ್ತೇವೆ. ಅದಾದ ನಂತರ ವಾರಂಟ್ ಅಥವಾ ಸಮನ್ಸ್ ಮೂಲಕ ಆರೋಪಿಗೆ ಹಾಜರಾಗಲು ಆದೇಶ ಕೋರ್ಟ್ ನೀಡುವಂತದ್ದು. ಅದು ಪೊಲೀಸರ ಮೂಲಕ ವಾರಂಟ್ ಅನ್ನು ಜಾರಿ ಮಾಡಬಹುದು
2: ಅಷ್ಟೇ,
3: ಅಥವಾ ಕೋರ್ಟ್ ನೇರವಾಗಿ ಮಾಡಬಹುದು.
2: ಈ ಎಲ್ಲ ಹಂತಗಳನ್ನ ತಿಳ್ಕೊಂಡಿರಬೇಕು.
3: ಯಾವುದೇ ವ್ಯಕ್ತಿ ತನ್ನ ಮೇಲೆ ಪೊಲೀಸರು ಸ್ಟೇಷನ್ಗೆ ಬರಲಿಕ್ಕೆ ಕರೆದ್ರೆ ಖಂಡಿತವಾಗಿ ತಾವು ಒಬ್ಬ ವಕೀಲರ ಸಹಾಯ ಪಡ್ಕೊಂಡು ಅಥವಾ ನೇರವಾಗಿ ಹೋಗುವಂತದ್ದು ನಾವು ಬಹಳ ಉತ್ತಮ. ಯಾವುದೇ ಹೋಗದೇ ಇರಬಾರದು
2: ಅಷ್ಟೇ.
3: ಮತ್ತೆ ಅಲ್ಲಿ ದೂರು ನೀಡಿದ ಕೂಡಲೇ FIR ಆದ ಕೂಡಲೇ ಅದು ತಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣ ಅಂತ ಅಂದ್ಕೊಳ್ಳುವಂಥದ್ದು.
2: ಬೇರೆ ಬೇರೆ ಹಂತಗಳಿವೆ. ಸಣ್ಣದಾಗಿ ತುಂಬಾ ಒಳ್ಳೆಯ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
3: ಧನ್ಯವಾದಗಳು ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮವನ್ನು ಕೇಳಿದ್ರಿ.
4: ವಿವಿಧ ಭಾರತಿ 102.9 FM.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:44 ಆಗಿದೆ. ಈಗ ಒಂದು ಸಣ್ಣ ವಿರಾಮ.
5: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
6: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
5: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
6: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
0: ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಲ್ಡೀಸ್ ಗುಳ್ನಲ್ಲಿ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಈಗ ಮತ್ತೊಂದು ಚಂದದ ಗೀತೆ ಮೂಡಿ ಬರ್ತಾ ಇದೆ. ಅರುಣೋದಯ ಚಿತ್ರದ ಟೈಟಲ್ ಟ್ರ್ಯಾಕ್ ಇದು. ಲತಾ ಹಂಸಲೇಖಾರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ಹೂಮಳೆ ಚಿತ್ರದ ಅಪರೂಪದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಚಂದ್ರನ್ ಹಾಗೂ ಮಂಜುಳಾ ಗುರುರಾಜ್ರವರ ಗಾಯನ, ಕೆ ಕಲ್ಯಾಣ್ ರವರ ರಚನೆ, ಇಳಯರಾಜರವರ ಸಂಗೀತ ಸಂಯೋಜನೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ ಹೃದಯ ಹೃದಯ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್. ಪ್ರಸಾರವಾದಂತಹ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗಾಗಲೇ ಸಂದೇಶಗಳ ಮೂಲಕ ನೀವೆಲ್ಲರೂ ತಿಳಿಸಿದಿರಾ ಗೀತೆಗಳು ಇಷ್ಟ ಆಯಿತು ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚಂಡೀಗಢದ ಹರಿಯಾಣ ವಿಧಾನಸಭಾ ಆವರಣದಲ್ಲಿ ಸಿಪಿಎ ಭಾರತ ಪ್ರಾದೇಶಿಕ ವಲಯ 2 ಸಮ್ಮೇಳನವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಉದ್ಘಾಟಿಸಿದರು. ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣವೇ ಕೇಂದ್ರ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದರು. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅಥವಾ ದುರುಪಯೋಗ ಪಡಿಸಿಕೊಂಡರೆ ಅವರಿಗೆ ನೀಡಿರುವ ಅನುಮತಿಯನ್ನು ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಖಾತೆ ಸಚಿವ ಯುಟಿ ಖಾದರ್ ಎಚ್ಚರಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿ ಫೌಜಿಯಾ ತರನುಮ್ ಅವರು ಚಾಲನೆ ನೀಡಿದರು. ರಾಜ್ಯಸಭೆ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಹೆಸರನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 719 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 73,524 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ 244 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,123 ಅಂಕಗಳು ದಾಖಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:52 ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಸ್ನೇಹಿತರಿಗೂ ಶುಭ ಸಂಜೆ. ಹಾಗೆ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೇಫ್ ಡ್ರೈವ್ನ 2ನೇ ಭಾಗ ಗಾನ ಬಜಾನ ಕಾರ್ಯಕ್ರಮವನ್ನು ಆರಂಭಿಸೋ ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾನ ಬಜಾನದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾ, ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಜೊತೆಗೆ ಗೀತೆಗಳನ್ನ ಕೇಳ್ತಾ ಸಾಕ್ತೀವಿ. ಇವತ್ತು ಒಂದು ವಿಷಯ ಇದೆ, ವಿಷಯ ಏನು ಅಂತ ನಾನೇ ತಿಳಿಸ್ಬಿಡ್ತೀನಿ. ಬೇಸಿಗೆಯ ಬಿಸಿಲು ನಿಧಾನವಾಗಿ ಮರೆಯಾಗ್ತಾ ಇದೆ, ಮುಂಗಾರು ಆರಂಭ ಆಗ್ತಾ ಇದೆ, ಈಗಾಗಲೇ ಮಾನ್ಸೂನ್ ಎಂಟ್ರಿ ಆಗಿದೆ ನಮ್ಮ ರಾಜ್ಯಕ್ಕೆ. ಒಂದಷ್ಟು ಜಿಲ್ಲೆಗಳಲ್ಲಿ ಈ ವರ್ಷದ ಮುಂಗಾರು ಅಫೀಷಿಯಲಿ ಸ್ಟಾರ್ಟ್ ಆಗಿದೆ. ಇಷ್ಟು ದಿನ ಬಿಸಿಯಾಗಿದ್ದಂಥ ಇಳೆಯನ್ನು ಮಳೆ ಹನಿಗಳು ತಂಪಾಗಿಸೋ ಸಮಯ ಶುರುವಾಗಿದೆ. ಮುಂಗಾರು ಮಳೆ ಏನೋ 4-5 ತಿಂಗಳುಗಳ ಕಾಲ ಬೀಳುತ್ತೆ, ಬಟ್ ಮಾನ್ಸೂನ್ನ ಫಸ್ಟ್ ಫೇಸ್ ಅಥವಾ ಫಸ್ಟ್ ಸ್ಟೆಪ್ ಯಾವ್ದು ಹೇಳಿ? ಮೊದಲ ಮಳೆ. ಪ್ರತಿ ವರ್ಷ ಮಳೆಗಾಲ ಬರುತ್ತೆ, ಆದರೆ ಮಳೆಗಾಲದ ಮೊದಲ ಮಳೆ ಯಾವತ್ತಿಗೂ ವಿಶೇಷ ಅಂತ ಅನಿಸುತ್ತೆ. ನಾವೆಲ್ಲರೂ ಕಾಯ್ತಾ ಇರ್ತೀವಿ ಮೊದಲ ಮಳೆಗೆ, ಬಿಕಾಸ್ ಅದು ಹೊಸ ಋತುವಿನ ಆಗಮನ, ಹೊಸ ಉತ್ಸಾಹದ ಆರಂಭ. ಇವತ್ತಿನ ನಮ್ಮ ಗಾನ ಭಜನದ ವಿಷಯ ಮೊದಲ ಮಳೆ. ಮೊದಲ ಮಳೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಅನುಭವಗಳು ಇರುತ್ತೆ, ಹಾಗೆ ಅನುಭವಗಳ ಜೊತೆಗೆ ನೆನಪುಗಳು ಸಹ ಇರುತ್ತೆ. ಸೊ ಮೊದಲ ಮಳೆ ಅಂದರೆ ನಿಮಗೆ ಏನೆಲ್ಲ ನೆನಪಾಗುತ್ತೆ, ಹಾಗೆ ನಿಮ್ಮೂರಲ್ಲಿ ಈ ವರ್ಷದ ಮೊದಲ ಮಳೆ ಈಗಾಗಲೇ ಶುರುವಾಗಿದೆಯಾ ಅಂತ ನಮಗೆ ಸಂದೇಶಗಳನ್ನ ಕಳಿಸೋ ಮೂಲಕ ನಮ್ಮ ಜೊತೆ ಹಂಚ್ಕೋಬಹುದು ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, 9483091029. ಇವತ್ತಿನ ನಮ್ಮ ಗಾನ ಭಜನದ ವಿಷಯ ಗೊತ್ತಾಯ್ತಲ್ವಾ, ಮೊದಲ ಮಳೆ. ಮೊದಲ ಮಳೆಯ ಅನುಭವ ಹಾಗೆ ನೆನಪುಗಳನ್ನ ನೀವು ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಮಾತಾಡ್ತಾ ಸಾಗೋಣ ಮೊದಲ ಮಳೆಯ ಬಗ್ಗೆ. ಈಗ ಮೈನಾ ಚಿತ್ರದ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ

ಗಾನ ಭಜನ ಕಾರ್ಯಕ್ರಮದಲ್ಲಿ ಮೊದಲ ಮಳೆಯ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಇನ್ನು ಮೊದಲ ಮಳೆಯ ನೆನಪುಗಳನ್ನ ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು. ಹಾಗೆ ಮೊದಲ ಮಳೆ ಅನ್ನೋ ಒಂದು ಪದ ಕೇಳ್ತಿದ್ದ ಹಾಗೆ, ಅಥವಾ ಮೊದಲ ಮಳೆ ನಿಮ್ಮ ಊರಲ್ಲಿ ನಿಮ್ಮ ಜಾಗದಲ್ಲಿ ಬೀಳ್ತಿದ್ದ ಹಾಗೆ, ನಿಮಗೆ ಗೊತ್ತಿದ್ದೆ ನಿಮ್ಮ ಮನಸ್ಸು ಬಹಳ ಹಿಂದಕ್ಕೆ ಕರ್ಕೊಂಡು ಹೋಗ್ಬೋದು, ಹಳೆ ನೆನಪುಗಳನ್ನ ತರಬಹುದು. ಯಾವತ್ತೋ ಬಂದಂಥ ಮೊದಲ ಮಳೆಯಲ್ಲಿ ನೀವು ನೆನೆದಿದ್ದಾಗಿರಬಹುದು, ಅಥವಾ ಬೇರೆ ಏನಾದರೂ ಒಂದು ನೆನಪುಗಳು ನಿಮ್ಮಲ್ಲಿ ಇದ್ದೇ ಇರುತ್ತೆ. ಆ ನೆನಪುಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಇನ್ನು ಮಳೆ ಬೀಳೋದಕ್ಕೆ ಮುಂಚೆ, ಅಂದರೆ ಜೋರಾಗಿ ಮಳೆ ಬೀಳೋದಕ್ಕೆ ಮುಂಚೆ ಒಂದೊಂದೇ ಹನಿಗಳು ಬೀಳ್ತಾ ಇರುತ್ತಲ್ವ, ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆಗ ಬರೋವಂಥ ಮಣ್ಣಿನ ಸುವಾಸನೆ ಇರುತ್ತಲ್ವ, ಅದು ಎಷ್ಟು ಚೆನ್ನಾಗಿರುತ್ತಲ್ವ, ಒಂಥರ ಹಿತವಾದ ಫೀಲ್ ಕೊಡುತ್ತೆ ಆ ಪರಿಮಳ. ಅದರಲ್ಲೂ ಮೊದಲ ಮಳೆಯ ಹನಿಗಳಿರುತ್ತಲ್ಲ, ಇದು ಭೂಮಿಗೆ ತಾಕುವಾಗ, ಹನಿಗಳು ಭೂಮಿಗೆ ತಾಕ್ತಾ ಇದೆ ಅನ್ನುವಾಗ ಗಾಳಿಯಲ್ಲಿ ಹರಡುವಂಥ ಮಣ್ಣಿನ ಸುವಾಸನೆ ಇದೆಯಲ್ಲ, ಆ ಸುವಾಸನೆಗೆ ಯಾವುದೇ ಪರ್ಫ್ಯೂಮ್ಗಳ ಜೊತೆಗೂ ಕೂಡ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಪ್ರಕೃತಿಯ ಆ ನೈಜ ಪರಿಮಳ ಎಲ್ಲರನ್ನ ಸೆಳೆಯುವಂಥ ವಿಶೇಷವಾದ ಪರಿಮಳ. ಆ ಸುವಾಸನೆ ಮೂಗಿಗೆ ಬರ್ತಾ ಇದ್ದಾಗೆ ಮನಸ್ಸು ಎಲ್ಲೋ ಕಳೆದು ಹೋಗ್ಬಿಡುತ್ತೆ. ಆ ಮಣ್ಣಿನ ಸುವಾಸನೆ ಮೂಗಿಗೆ ಬಂದ ಕೂಡಲೇ ಒಬ್ಬೊಬ್ಬರಿಗೆ ಒಂದೊಂದು ನೆನಪಾಗೋದಕ್ಕೆ ಶುರುವಾಗುತ್ತೆ. ಆ ಸುವಾಸನೆ ಒಬ್ಬರಿಗೆ ತಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡಿದ್ರೆ, ಇನ್ನು ಕೆಲವರಿಗೆ ತಮ್ಮ ಊರಾಗಿರ್ಬೋದು, ಅಥವಾ ಊರಿನ ಮನೆ, ಅಜ್ಜಿ ಮನೆ, ಅಥವಾ ತಮ್ಮ ಶಾಲಾ ದಿನಗಳು ನೆನಪಾಗ್ಬೋದು. ಶಾಲಾ ದಿನಗಳಲ್ಲಿ ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದು ಫ್ರೆಂಡ್ಸ್ ಜೊತೆಗೆ, ಹಾಗೆ ಮಳೆಯಲ್ಲಿ ಆಟ ಆಡಿದ್ದು ಇದೆಲ್ಲನೂ ನೆನಪಾಗ್ಬೋದು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ನೆನಪನ್ನು ತರುತ್ತೆ ಮಳೆಯ ಸುವಾಸನೆ. ಮಣ್ಣಿನ ಪರಿಮಳ ಇದೆಯಲ್ಲ, ಇದು ಪ್ರತಿ ಸಲ ಮಳೆ ಬಿದ್ದಾಗಲೂ ಕೂಡ ಬರಬಹುದು, ಬರ್ದೇನೂ ಇರಬಹುದು ಕೆಲವು ಸಲ, ಬಟ್ ಮೊದಲ ಮಳೆಗೆ ಮಣ್ಣಿನ ಸುವಾಸನೆ ಒಂದು ವಿಶೇಷವಾದ ಆರಂಭ ಮತ್ತು ಅನುಭವ ಎರಡನ್ನ ಸಹ ಕೊಡುತ್ತೆ. ಸ್ನೇಹಿತರೆ, ನೀವು ಕೂಡ ತಿಳಿಸ್ಬಹುದು ಮೊದಲ ಮಳೆ ಅಂದರೆ ನಿಮ್ಗೇನು ನೆನಪಾಗುತ್ತೆ ಅಂತ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484920290408309102 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮೊದಲ ಸಲ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಗಾನ ಭಜನಾ.

ಮಳೆ ಅನುಭವ ಪುಳಕವನ್ನ ತರುತ್ತೆ ಅಂತ ಈಗಷ್ಟೇ ಹಾಡಲಿಗೆ ಸಹ ನಾವು ಸಾಲನ ಕೇಳಿದ್ವಿ. ಮೊದಲ ಸಲ ಚಿತ್ರದ ಗೀತೆಯಾಗಿತ್ತು. ಇನ್ನು ಮಳೆಯ ಬಗ್ಗೆ, ಮೊದಲ ಮಳೆಯ ಬಗ್ಗೆ ಸ್ನೇಹಿತರು ಸಂದೇಶಗಳನ್ನ ಕಳಿಸಿ ತಮ್ಮ ಅನುಭವಗಳನ್ನ, ನೆನಪುಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಹಾಗೆ ಮೊದಲ ಮಳೆ ನಮ್ಮ ಊರಲ್ಲಿ ಆರಂಭ ಆಗಿದೆ ಅಂತ ಸಹ ಸಂದೇಶದ ಮೂಲಕ ತಿಳಿಸ್ತಾ ಇದ್ದಾರೆ. ಇನ್ನು ಮೊದಲ ಮಳೆ ಅಂತಿದ್ದಾಗೆ ಮಣ್ಣಿನ ಸುವಾಸನೆ ನೆನಪಾಗತ್ತೆ ಅಂತ ನಾವು ಮಾತಾಡ್ತಾ ಇದ್ವಿ. ಅದರ ಜೊತೆಗೆ ಬೇಸಿಗೆಯಲ್ಲಿ ಡ್ರೈ ವೆದರ್ ಇರುತ್ತಲ್ವಾ, ಹಾಗಾಗಿ ಧೂಳು ಜಾಸ್ತಿ ಪ್ರಮಾಣದಲ್ಲಿ ಗಾಳಿಯಲ್ಲಿ ಬೆರೆತು ಹೋಗ್ಬಿಟ್ಟಿರುತ್ತೆ. ಮರಗಳ ಎಲೆಗಳಾಗಬಹುದು, ಗಿಡಗಳ ಎಲೆಗಳು, ಮನೆಗಳ ಎಲ್ಲದರ ಮೇಲೂ ಸಹ ಧೂಳು ತುಂಬಿ ಮಂಕಾಗಿ ಹೋಗಿರುತ್ತವೆ. ಮರಗಳಾಗ್ಬೋದು, ಗಿಡಗಳು, ಮನೆಗಳು ಎಲ್ಲ. ಆದರೆ ಮಳೆ ಶುರು ಆದಮೇಲೆ ವಾತಾವರಣ ತಂಪಾಗುತ್ತೆ. ಇಷ್ಟು ದಿನ ಅಬ್ಬಾ ಏನು ಬಿಸಿಲು, ಏನು ಸೆಕೆ, ಏನು ಧಗೆ ಅಂತಿದ್ದ ನಮ್ಮೆಲ್ಲರಿಗೂ ಮೊದಲ ಮಳೆ ಕೂಲ್ ಫೀಲಿಂಗ್ ಕೊಡುತ್ತೆ. ಹಾಗೆ ಭೂಮಿಗೆ ಮಳೆ ಬಿದ್ದಾಗ ನೆಲ ಇದೆಯಲ್ಲ ಅದು ಒದ್ದೆ ಆಗೋದ್ರಿಂದ ಗಾಳಿಯಲ್ಲಿ ಇರೋಂತಹ ಧೂಳಿನ ಪ್ರಮಾಣ, ಧೂಳು ಸೇರುತ್ತಲ್ಲ ಆ ಪ್ರಮಾಣ ಸಹ ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ. ಡ್ರೈ ವೆದರ್ ಇದ್ದಾಗ ಧೂಳಿನ ಪ್ರಮಾಣ ಜಾಸ್ತಿ ಇರುತ್ತೆ ಬೇಸಿಗೆಯಲ್ಲಿ. ಆದರೆ ಮಳೆ ಬಿದ್ದಾಗ ನೆಲ ಒದ್ದೆ ಆಗೋದ್ರಿಂದ ಧೂಳು ಎದ್ದೇಳೋದಿಲ್ಲ, ಹಾಗಾಗಿ ಗಾಳಿಯಲ್ಲಿ ಧೂಳಿನ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಮನೆಗಳಾಗಿರಬಹುದು ಅಥವಾ ಗಿಡಮರಗಳಾಗಿರ್ಬೋದು, ಗಿಡಮರಗಳ ಎಲೆಗಳಾಗಿರ್ಬೋದು, ಮೊದಲ ಮಳೆ ಅದ್ರ ಮೇಲೆಲ್ಲ ಬೀಳ್ತಾ ಇದ್ದಾಗೆ ಧೂಳೆಲ್ಲ ಮಾಯ ಆಗೋಗುತ್ತೆ. ಆಗ ತಾನೇ ತೊಳೆದಿರುವಂಥ ಪಾತ್ರೆಗಳಿರುತ್ತಲ್ಲ, ಹೊಳಿತಾ ಇರುತ್ತಲ್ಲ, ಆ ರೀತಿ ಧೂಳೆಲ್ಲ ಮಾಯ ಆಗಿ ಹೊಳೆಯೋದಕ್ಕೆ ಆರಂಭ ಆಗುತ್ತೆ ಗಿಡಮರದ ಎಲೆಗಳು. ಯಾಕಂದರೆ ಧೂಳು ಆ ಎಲೆಗಳ ಬಣ್ಣವನ್ನು ಮಸ್ಕಾಗಿಸ್ಬಿಟ್ಟಿರುತ್ತೆ. ಮಸ್ಕ್ ಮಸ್ಕಾಗಿ ಅಂದರೆ ಗ್ರೇ ಕಲರಾಗಿ ಕಾಣಿಸ್ತಾ ಇರುತ್ತೆ. ಆದರೆ ಮಳೆ ಬಿದ್ದ ನಂತರ ಏನಾಗುತ್ತೆ, ಧೂಳು ಮಳೆ ನೀರು ಆ ಧೂಳನ್ನು ತೊಳೆಯುತ್ತೆ ಮತ್ತು ಗಿಡ ಮರಗಳೆಲ್ಲ ಹಸಿರು

ಆಗಿರುತ್ತೆ. ಹಸಿರಾಗೋದನ್ನು ನೋಡೋದಕ್ಕೆ ಸಾಧ್ಯ ಆಗೋದೇ ಮಳೆಗಾಲದಲ್ಲಿ. ಹಾಗಾಗಿ ಗಿಡ ಮರಗಳಿಗೆ ಹೊಸ ಜೀವ ಬರುತ್ತೆ, ಮಳೆಗಾಲದಲ್ಲಿ ಹೊಸ ಕಳೆ ಬರುತ್ತೆ, ಹಾಗೆ ಗಾಳಿಯಲ್ಲೂ ಸಹ ಒಂದು ಫ್ರೆಶ್ನೆಸ್ ತುಂಬಿಕೊಳ್ಳುತ್ತೆ. ಸೀಸನ್ ಚೇಂಜ್ ಆದರೆ ಪ್ರಕೃತಿಯಲ್ಲಿ ಸಾಕಷ್ಟು ಚೇಂಜಸ್ನ ನಾವು ನೋಡ್ತೀವಿ. ಆದರೆ ಮಳೆಗಾಲ ಇದೆಯಲ್ಲ, ಇದು ಇಡೀ ಪರಿಸರಕ್ಕೆ ಹೊಸ ಶಕ್ತಿ ತುಂಬುತ್ತೆ. ಪ್ರತಿ ವರ್ಷ ಸಹ ಮಳೆಗಾಲ ಬಂದಾಗ ಪ್ರಕೃತಿ ರಿಫ್ರೆಶ್ ಆಗುತ್ತೆ. ಹಾಗಾಗಿ ಮಳೆಗಾಲವನ್ನು ಪ್ರಕೃತಿಯ ರಿಫ್ರೆಶ್ ಮೋಡ್ ಅಂತ ಸಹ ಕರಿಬಹುದು. ಮತ್ತಷ್ಟು ಮಾತಾಡೋಣ ಮೊದಲ ಮಳೆಯ ಬಗ್ಗೆ. ನೀವು ಸಹ ತಿಳಿಸ್ಬೋದು ನಿಮ್ಮ ಊರಲ್ಲಿ ಮೊದಲ ಮಳೆ ಆರಂಭ ಆಗಿದೆಯಾ ಅಂತ ನಮಗೆ ಸಂದೇಶವನ್ನು ಕಳಿಸೋದ್ರ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈಗ ಮತ್ತೆ ಮುಂಗಾರು ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಸೇಫ್ ಡ್ರೈವ್ ಗಾನ ಭಜನದಲ್ಲಿ ನಾವಿದ್ದೀವಿ. ನಾವು ಮಾತಾಡ್ತಾ ಇರುವಂತಹ ವಿಷಯ ಮೊದಲ ಮಳೆ. ಮೊದಲ ಮಳೆ ಮಣ್ಣಿನ ಸುವಾಸನೆ ಬಗ್ಗೆ ಮಾತಾಡಿದ್ವಿ, ಹಾಗೆ ಮೊದಲ ಮಳೆ ಪ್ರಕೃತಿಯ ರಿಫ್ರೆಶ್ ಮೋಡ್ ಅಂತ ಸಹ ಮಾತಾಡಿದ್ವಿ. ಇನ್ನು ಮಳೆ ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷವಾದ ಅನುಭವವನ್ನು ಕೊಡುತ್ತೆ. ಆದರೆ ಸಿಟಿಗಳಲ್ಲಿರುವಂಥ ನಮಗೆ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಅಷ್ಟೇ ಅನ್ನಿಸ್ಬಹುದು. ರೈತರ ಪಾಲಿಗೆ ಮೊದಲ ಮಳೆ ಒಂದು ಭರವಸೆಯಾಗಿರುತ್ತೆ. ಅವರ ಬದುಕಿನ ಒಂದು ಪ್ರಮುಖ ಅಧ್ಯಾಯ ಮುಂಗಾರು. ಬೇಸಿಗೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಸಮಯವನ್ನು ಅವರು ಕಳೆದಿರ್ತಾರೆ. ಅದಾದಮೇಲೆ ನಮ್ಮ ರೈತರು ಮುಂಗಾರನ್ನೇ ಎದುರು ನೋಡ್ತಾ ಇರ್ತಾರೆ. ಅವರು ಮುಂದೆ ಬೆಳೆಯುವಂತಹ ಬೆಳೆಗೆ, ಆ ಬೆಳೆಯನ್ನು ಬೆಳೆಯೋದಕ್ಕೆ ಅವರ ಒಂದು ಪರಿಶ್ರಮ ಇದೆಯಲ್ಲ, ಆ ಪರಿಶ್ರಮಕ್ಕೆ ಎಲ್ಲದಕ್ಕೂ ಸಹ ಮಳೆಯನ್ನು ಆಶ್ರಯಿಸುವಂಥ ಸಮಯ ಇದು. ಬೀಜ ಬಿತ್ತನೆ ಆಗಿರಬಹುದು, ಹಾಗೆ ಕೃಷಿಗೆ ಪ್ರಮುಖವಾಗಿ ಬೇಕಾಗಿರೋದೇ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದ ಮಳೆ. ತಿಂಗಳುಗಟ್ಟಲೆ ರೈತರು ಮಳೆಯ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತಾರೆ. ಸೊ ಮೊದಲ ಮಳೆ ಅವರಿಗೆ ಭರವಸೆಯ ಸಂಕೇತ. ಯಾಕಂದರೆ ಮೊದಲ ಮಳೆಯ ಹನಿಗಳು ಹೊಲದ ಮೇಲೆ ಬೀಳುವಾಗ ಅದು ಕೇವಲ ಆ ಹೊಲದ ಮಣ್ಣನ್ನು ಒದ್ದೆಯಾಗಿಸುವಂತಹ ಕ್ಷಣ ಅಲ್ಲ, ರೈತರ ಕನಸುಗಳಿರುತ್ತಲ್ವ ಆ ಕನಸುಗಳು ಮೊಳಕೆ ಹಿಡಿಯುವಂತಹ ಕ್ಷಣ. ಮಳೆಯ ನಿಜವಾದ ಮೌಲ್ಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ರೈತರ ಕಣ್ಣುಗಳಲ್ಲಿ ಆ ಮೊದಲ ಮಳೆ ಬಿದ್ದಾಗ ಕಾಣುವಂಥ ಸಂತೋಷವನ್ನು ನೋಡಬೇಕು. ನಮಗೆಲ್ಲ ಮಳೆ ಒಂದು ವಿಶೇಷ ಅನುಭವ ಅನಿಸ್ಬಹುದು, ಮಳೆಯನ್ನು ನೋಡ್ತಾ ಖುಷಿ ಪಡಬಹುದು. ಆದರೆ ಮಳೆಯಲ್ಲಿ ರೈತರು ಕೆಲಸವನ್ನು ಮಾಡ್ತಾ ಇರ್ತಾರೆ, ಕೃಷಿಯನ್ನು ಕೃಷಿ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೆ, ಮಳೆಗೆ ಕಾಯ್ತಾ ಇರ್ತಾರೆ. ಅವರ ಕೆಲಸನೇ ಅಂದರೆ ಅವರ ಒಂದು ಕೃಷಿ ಚಟುವಟಿಕೆನೇ ಮಳೆಯ ಆಧಾರಿತವಾಗಿರೋದ್ರಿಂದ ಅವರು ಪ್ರತಿ ವರ್ಷ ಮುಂಗಾರು ಮಳೆಗೆ ಕಾಯ್ತಾ ಇರ್ತಾರೆ. ಹಾಗಾಗಿ ಮೊದಲ ಮಳೆ ಅಂದರೆ ಅವರಿಗೆ ಒಂದು ಭರವಸೆಯ ಸಂಕೇತ ಆಗಿರುತ್ತೆ. ಮತ್ತಷ್ಟು ಮಾತು ಮುಂದುವರಿಯುತ್ತೆ ಮೊದಲ ಮಳೆಯ ಕುರಿತು. ಈಗ ಸಮಯ ಆಗಿದೆ 6:30. ಗಾನ ಭಜನದಲ್ಲಿ ಒಂದು ಸಣ್ಣ ವಿರಾಮ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:30. ಸೇಫ್ ಡ್ರೈವ್ನಲ್ಲಿ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಮೊದಲ ಮಳೆಯ ಕುರಿತು ಮಾತಾಡ್ತಾ ನಿಮ್ಮೆಲ್ಲರ ಸಂದೇಶಗಳು ಬರ್ತಾ ಇದೆ. ನೀವು ಕೂಡ ತಿಳಿಸಬಹುದು ನಿಮ್ಮ ಊರಲ್ಲಿ ಮೊದಲ ಮಳೆ, ಈ ವರ್ಷದ ಮೊದಲ ಮಳೆ ಆರಂಭ ಆಗಿದೆಯಾ ಅಂತ. ಹಾಗೆ ಮೊದಲ ಮಳೆಯ ಜೊತೆಗೆ ನಿಮಗಿರುವಂತಹ ನೆನಪುಗಳನ್ನ ಸಹ ನೀವು ನಮ್ಮ ಜೊತೆಗೆ ಹಂಚ್ಕೋಬಹುದು. ನಿಮ್ಮೆಲ್ಲರ ಸಂದೇಶಗಳನ್ನ ಈಗಾಗಲೇ ನೋಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಓದ್ತೀನಿ ಸ್ನೇಹಿತರೆ. ಈಗ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಸೇಫ್ ಡ್ರೈವ್ನ ಗಾನ ಭಜನಾ.

ಮೊದಲ ಮಳೆ ಅಂದರೆ ಯಾರಿಗೆ ಏನೇನು ಅನುಭವಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ರೈತರಿಗೆ ಮೊದಲ ಮಳೆ ಭರವಸೆಯನ್ನು ಕೊಡುತ್ತೆ ಅಂತ ಮಾತಾಡ್ತಾ ಸಾಕ್ತಾ ಇದ್ವಿ. ಇನ್ನು ಮೊದಲ ಮಳೆ ಅಂದರೆ ನಮ್ಮೆಲ್ಲರಿಗೂ ಹೆಚ್ಚಾಗಿ ನೆನಪಾಗೋದು ನಮ್ಮ ಬಾಲ್ಯದ ದಿನಗಳು. ಯಾಕಂದರೆ ಜೂನ್ನಲ್ಲಿ ಸ್ಕೂಲ್ ಶುರುವಾಗೋ ಟೈಮ್ನಲ್ಲೇ ಮಳೆಗಾಲ ಸಹ ಆರಂಭ ಆಗೋದು. ಇತ್ತೀಚೆಗೆ ಮೇನಲ್ಲೇ ಸ್ಕೂಲ್ಗಳು ಶುರುವಾದರೂ ಸಹ ಅಫೀಷಿಯಲಿ ಜೂನ್ನಲ್ಲೇ ಸ್ಕೂಲ್ ಆರಂಭ ಆಗ್ತಾ ಇದ್ದಿದ್ದು. ಮಳೆಗಾಲ ಸಹ ಅದೇ ಟೈಮಲ್ಲೇ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಮಳೆಯಲ್ಲಿ ನೆನ್ಕೊಂಡು

ಕುಲ್ಗೋಗೋದು. ಛತ್ರಿ ಇದ್ರೂ ಸಹ ಬೇಕು ಅಂತ ನೆನ್ಕೊಂಡು ಮಳೆಯಲ್ಲಿ ಖುಷಿ ಪಡ್ತಾ ಫ್ರೆಂಡ್ಸ್ ಜೊತೆಗೆ ಸ್ಕೂಲ್ಗೆ ಹೋಗೋದು, ಹಾಗೆ ಮಳೆಯಲ್ಲಿ ನೆನ್ಕೊಂಡು ಬಂದು ಅಪ್ಪ ಅಮ್ಮನ ಹತ್ರ ಬೈಸ್ಕೊಳ್ಳೋದಾಗಿರ್ಬೋದು. ಹಾಗೆ ಮಳೆ ಬಂತು ಅಂತ ಕೆಲವರು ಸ್ಕೂಲ್ಗೆ ಹೋಗೋಲ್ಲ ಇವತ್ತು ಅಂತ ಹಠ ಮಾಡ್ತಾ ಇದ್ದಿದ್ದು ಇದೆ. ಆಗ ಮನೆಯಲ್ಲಿರುವಂಥ ಅಪ್ಪ ಅಮ್ಮ ಇವತ್ತಾದರೂ ಹೋಗಲಿಲ್ಲ ಅಂದರೂ ಸರಿ ನಾಳೆ ನೀನು ಹೋಗಲೇಬೇಕು ಅಂತ ಹೇಳ್ತಾ ಇದ್ರು. ಹೀಗೆಲ್ಲ ನಡೀತಾ ಇತ್ತು. ಹಾಗೆ ಮಳೆ ನೀರಲ್ಲಿ ಪೇಪರ್ ದೋಣಿ ಆಟವನ್ನು ಮರೆಯೋದಕ್ಕಾಗತ್ತಾ? ಫ್ರೆಂಡ್ಸ್ ಜೊತೆಗೆ ಪೇಪರ್ ದೋಣಿ ಆಟವನ್ನು ಆಡಿದ್ದಾಗಿರ್ಬಹುದು, ಇದೆಲ್ಲನೂ ಮಳೆಗಾಲದ ಕ್ಲಾಸಿಕ್ ಮೆಮರೀಸ್. ವರ್ಷಗಳು ಕಳೆದ್ರೂ ಮಳೆಗಾಲ ಶುರು ಆಗ್ತಾ ಇದ್ದ ಹಾಗೆ ಮೊದಲ ಮಳೆಯ ಹನಿಗಳು ಮನಸ್ಸಲ್ಲಿ ನೆನಪುಗಳನ್ನ ರಿವೈಂಡ್ ಮಾಡಿಸುತ್ತೆ, ಹಾಗೆ ಕಣ್ಣಲ್ಲಿ ಆ ಸುಂದರ ದೃಶ್ಯಗಳನ್ನ ರೀಲೀವ್ ಮಾಡಿಸುತ್ತೆ. ಈಗಂತೂ ಮೊದಲ ಮಳೆ ಬೀಳ್ತಿದ್ದ ಹಾಗೆ ಕೆಲವರು ಫೋಟೋಗ್ರಾಫರ್ಸ್ ಆಗಿಬಿಡ್ತಾರೆ, ಅಂದರೆ ಮಳೆ ಹನಿಗಳ ಪಿಕ್ಚರ್ಸ್ನ ಕ್ಲಿಕ್ ಮಾಡಿ ಖುಷಿ ಪಡ್ತಾರೆ. ಇನ್ನೂ ಕೆಲವರು ಕವಿ ಆಗ್ತಾರೆ, ಮಳೆ ಹನಿಗಳು ಅವರನ್ನು ಕವಿ ಆಗಿಸುತ್ತೆ. ಮಳೆ ಹನಿಗಳನ್ನ ನೋಡ್ತಿದ್ದ ಹಾಗೆ ಅವರ ತಲೆಗೆ ಒಂದಷ್ಟು ಸಾಲುಗಳು ಬರುತ್ತೆ. ಮಳೆ ಬಂದರೆ ಸಾಕು ಕೆಲವರಿಗೆ ಅವರ ಪ್ರೀತಿ ಪಾತ್ರರ ನೆನಪುಗಳು ಕಾಡುತ್ತೆ. ಮಳೆ ಹಾಡುಗಳನ್ನ ಕೇಳಬೇಕು ಅಂತ ಅನಿಸುತ್ತೆ, ಕೆಲವರಿಗೆ ಟೀ ಅಥವಾ ಕಾಫಿಯನ್ನು ಸವಿಬೇಕು ಅನಿಸುತ್ತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನೆನಪುಗಳು ಕಾಡುತ್ತೆ ಮಳೆ ಬಂದರೆ. ಹಾಗೆ ಮಳೆ ನೀರಿನ ಸೌಂಡ್ ಕೂಡ ಕೆಲವರಿಗೆ ಇಷ್ಟ ಆಗುತ್ತೆ. ಹೀಗೆ ಮೊದಲ ಮಳೆ ಜಸ್ಟ್ ಒಂದು ಋತುವಿನ ಆರಂಭ ಮಾತ್ರ ಅಲ್ಲ, ಹೊಸ ನಿರೀಕ್ಷೆಗಳ ಆರಂಭ ಅದು. ಪ್ರತಿ ವರ್ಷ ಮಳೆ ಬಂದರೂ ಸಹ ಮೊದಲ ಮಳೆಯ ಖುಷಿ ಇದೆಯಲ್ಲ, ಅದು ಯಾವತ್ತಿಗೂ ಹಳೆದಾಗೋದೇ ಇಲ್ಲ. ಪ್ರತಿ ವರ್ಷನೂ ಮೊದಲ ಮಳೆಗೆ ನಾವು ಕಾಯ್ತೀವಿ, ಮೊದಲ ಮಳೆ ಬಂದರೆ ಅಷ್ಟೇ ಸಂಭ್ರಮಿಸ್ತೀವಿ. ಪ್ರಕೃತಿಯ ರಿಫ್ರೆಶ್ ಮೋಡ್ ಅಂತ ಹೇಳ್ಬೋದು ಮೊದಲ ಮಳೆಯನ್ನು. ಸೊ ಈ ಒಂದು ರಿಫ್ರೆಶ್ ಮೂಡ್ನ ನಾವೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸೋಣ. ಹಾಗೆಯೇ ಈ ವರ್ಷ ಹಿತಮಿತವಾದ ಮಳೆಯಿಂದ ಸಮೃದ್ಧವಾದ ಬೆಳೆ ಬರಲಿ, ರೈತರ ಮೊಗದಲ್ಲಿ ನಗುವನ್ನು ತರಲಿ, ಹಾಗೆ ಎಲ್ರಿಗೂ ಈ ಮುಂಗಾರು ಖುಷಿಯನ್ನು ಕೊಡಲಿ ಅಂತ ಆಶಿಸೋಣ ಸ್ನೇಹಿತರೆ. ಇದಾಗಿತ್ತು ಮೊದಲ ಮಳೆಯ ಕುರಿತು ನನ್ನ ಮಾತುಗಳು. ನಿಮ್ಮೆಲ್ಲರ ಸಂದೇಶಗಳು ಬರಲಿ, ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ. ಈಗ ಸಮಯ 6:59:51 ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:40 ಸರಿಯಾಗಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಶ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಡೆಯಬಾರದು. ಒಂದು ವೇಳೆ ಹೆಚ್ಚುವರಿ ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನ ಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು.

0: ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ, ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: But in spite of the Middle East problem, in spite of the Iran, US, Ukraine, Russia, India's economy is going fast and nobody is, no petrol outlet is right one in spite of these problems and there are many countries which are happening. So friends, I would like to end, I would like to tell, you can record my words, 21st century is India's century, that century belongs to India.
0: 2028ರ ವಿಧಾನಸಭಾ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಮೈಸೂರು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಹುಣಸೂರು ಕಾಂಗ್ರೆಸ್ ಮುಖಂಡರು ಕುಮಾರ ಪಾರ್ಕ್ ಸರ್ಕಾರಿ ಅತಿಥಿಗೃಹದಲ್ಲಿ ಅಭಿನಂದಿಸಿದ ಸಂದರ್ಭದಲ್ಲಿ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈ ಮರೆಯದಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡದಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಿವೈ ವಿಜಯೇಂದ್ರ, ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ನ ಹಿಂದಿನ ಕಾರ್ಯಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕವನ್ನು ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ದೂರಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಉಪ ಮುಖ್ಯಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದ್ದ ಕೊಠಡಿಯನ್ನೇ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 6 ದಿನಗಳ ಕಾಲ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಿಶೇಷವಾಗಿ ಕರಾವಳಿ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ.

ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಅವರ ಹೆಸರನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ವಿಶೇಷ ಘಟಕ ಯೋಜನೆ ಎಸ್ಸಿಪಿ ಹಾಗೂ ಗಿರಿಜನ ಉಪಯೋಜನೆ ಟಿಎಸ್ಪಿಯಡಿಯಲ್ಲಿ ಮಂಜೂರಾಗಿರುವ ಅನುದಾನವನ್ನು ಶೇಕಡಾ 100% ಬಳಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಉಡುಪಿ ಜಿಲ್ಲಾ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಜುಲೈ 11 ರಾಷ್ಟೀಯ ಲೋಕ ಅದಾಲತ್ ಜರುಗಲಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶೈಲಜಾ ಎಚ್ವಿ ತಿಳಿಸಿದ್ದಾರೆ. ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಕೇವಲ ಒಂದು ದಿನದ ಕೆಲಸವಲ್ಲ, ಅದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿ ಫೌಜಿಯಾ ತರನ್ನುಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ 2026 ನಿಯಮಗಳನ್ನು ಸಂಪೂರ್ಣವಾಗಿ ಅರಿತು ಜಿಲ್ಲೆಯಲ್ಲಿನ ಘನತ್ಯಾಜ್ಯ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಳೆದ 25 ನಿರಂತರ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಪಿಕೆ ಬಡಿಗೇರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಷ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ಭಾರಿ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.

ನೀವು ಕೇಳ್ತಾ ಇದ್ರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:30 ಈಗ ಒಂದು ಗೀತೆಯನ್ನ ಕೇಳುವಂತಹ ಸಮಯ. ಮಳೆಯ ಗೀತೆಯೇ ಮೊದಲ ಮಳೆ ಅನ್ನೋ ಈ ಗೀತೆ ಮೂಡಿ ಬರ್ತಾ ಇದೆ ತೋತಾಪುರಿ 2 ಚಿತ್ರದಿಂದ. ಸಂಜಿತ್ ಹೆಗ್ಡೆರವರ ಗಾಯನ, ಹೃದಯ ಶಿವಾರವರ ರಚನೆ, ಅರುಣ್ ಆಂಡ್ರ್ಯೂರವರ ಸಂಗೀತ ಸಂಯೋಜನೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವಾ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

0: ಬರಹಗಾರರು, ರಂಗಭೂಮಿ ತಜ್ಞರು, ವಿಮರ್ಶಕರು, ಅಭಿನಯವನ್ನೂ ಮಾಡ್ತಾ ಇದ್ದವರು ಜಾಗೀರ್ದಾರ್ ಕುಟುಂಬ ಕಾಳಿದಾಸನ ಮೇಲೆ ವಿಮರ್ಶಾ ಗ್ರಂಥವನ್ನು ಬರೆದು ಸಾಹಿತ್ಯ ಸೇವೆಗೆ ಪದ್ಮಭೂಷಣ ಪಡೆದವರು. ಆದ್ಯ ರಂಗಾಚಾರ್ಯ ಶ್ರೀರಂಗರು ಕಲೆಯ ಅನೇಕ ಪ್ರಕಾರಗಳಿಗೆ ಆದ್ಯರಾದವರು. ಭಾಷಾಶಾಸ್ತ್ರವನ್ನೂ ಓದಿದವರು ಆದ್ಯ ರಂಗಾಚಾರ್ಯ ಶ್ರೀರಂಗರು.
1: ನಾನು ಬಿಜಾಪುರ ಜಿಲ್ಲೆಯೊಳಗೆ ಇಂಡಿ ತಾಲೂಕಿನಲ್ಲಿ ಅಗರಕೇಟಂತ ಹಳ್ಳಿಯೊಳಗೆ ಜನ್ಮ ತಾಳಿದ್ದು. ಅದು ಹಿರೇಹಳ್ಳಿ ಅಂತೇಳಿದ್ರೆ ಅದಕ್ಕೆ ಅಗರಕೇಟಗ ಅನ್ನೋ ಸಂಸ್ಕೃತ ಶಬ್ದ ಏನದ ಅದು ಕನ್ನಡದಲ್ಲಿ ಅಗರಕೇಟ ಅಂತ ಆಯಿತು. ಆಮೇಲೆ ಅಲ್ಲೇ ಕನ್ನಡ ಕಲಿತು, ಬಿಜಾಪುರಕ್ಕೆ ಹೋಗಿ ಹೈಸ್ಕೂಲ್ನಲ್ಲಿ ಇಂಗ್ಲೀಷ್ ಕಲಿತು, ಪೂನಾ ಡೆಕ್ಕನ್ ಕಾಲೇಜಿನಲ್ಲಿ ಸಂಸ್ಕೃತ ಮುಖ್ಯ ವಿಷಯ ತಕ್ಕೊಂಡು ಡಿಗ್ರಿ ತಕ್ಕೊಂಡು ಆಮೇಲೆ ಇಂಗ್ಲೆಂಡಕ್ಕೆ ಹೋದೆ. ಮೊದಲಿನಿಂದಲೂ ನಾನು ಯಾವಾಗಲೂ ಮೊದಲಿನ ವರ್ಗದಲ್ಲೇ ಪಾಸ್ ಆಗುತ್ತಿದ್ದರಿಂದ ನಮ್ಮ ತಂದೆಗೆ ಏನೋ ಆಶಯ ಮಗ ಐ ಸಿ ಎಸ್ ಆಗಬಹುದು ಅಂತ ಕಳಿಸಿಕೊಟ್ರು. ನಾನು ಹೋದೆ, 3 ವರ್ಷ ಇದ್ದೆ. ಅನೇಕ ಕಾರಣಗಳಿಗಾಗಿ ಮತ್ತು ನನ್ನ ಸ್ವಭಾವಕ್ಕಾಗಿ ಐ ಸಿ ಎಸ್ ಆಗಲಾರದೆ ಲಂಡನ್ನಿನ ಸ್ಕೂಲ್ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿ ಭಾಷಾಶಾಸ್ತ್ರ ಕಲಿತು ಎಂ ಎ ಪದವಿ ಅದರಲ್ಲಿ ಪಡ್ಕೊಂಡೆ. ಆಮೇಲೆ ಇಲ್ಲಿ ತಿರುಗಿ ಬಂದು ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ ಆದೆ. 19 ವರ್ಷ ಕೆಲಸ ಮಾಡಿದೆ. ಆಮೇಲೆ ಒಂದು ಪರಿಸ್ಥಿತಿ ಉದ್ಭವಿಸ್ತು, ಅದು ನನ್ನ ಸ್ವಭಾವಕ್ಕೆ ಸಹನೆ ಆಗಲಾರದೆ ಅದನ್ನು ಪ್ರತಿಭಟಿಸಿ ನಾನು ರಾಜೀನಾಮೆ ಕೊಟ್ಟೆ. ನಾನು

0: ನಾವು ಕೊಟ್ಟು ಕೂಡಲೇ ಈ ಜಾಗೀರ್ದಾರ ಅನ್ನೋ ಹೆಸರಿಗೆ ಸರ್ಕಾರಿ ನೌಕರಿ ಕಲಂಕಲ ಇದೆ, ಬೇಡ ಬೇಡ. ಆದ್ದರಿಂದ ಮೂಲ ಮಂತ್ರಿಂದ ಹೆಸರು ತಗೊಳ್ಳೋಣ ಅಂತ ಆದ್ಯ ಅಂತ ಹೆಸರಾಗಿ ಉಳದೆ ನಾನು 14 ವರ್ಷದವರಿದ್ದಾಗ ನಮ್ಮ ತಾಯಿ ತೀರ್ಕೊಂಡ ಮೇಲೆ ನಾನು ಭಾಳ ಒಂಟಿಗ ಅಂತ ಅನ್ನಿಸಿಕೊಂಡು ಪುಸ್ತಕ ಓದ್ತಿದ್ದೆ. ಆಗ ಮಹಾಭಾರತ ಓದ್ತಿದ್ದೆ. ಮಹಾಭಾರತದ ಸಂಭಾಷಣೆ ಶೈಲಿ ಮತ್ತು ಕಥನ ಶೈಲಿ ಎರಡೂ ನನಗೆ ಬಹಳ ಮೆಚ್ಚುಗೆ ಆಯಿತು. ಇವತ್ತಿಗೂ ನನಗೆ ಬರೀಲಿಕ್ಕೆ ಮೊದಲನೇ ಪ್ರೇರಣೆ ಅಂದರೆ ಮಹಾಭಾರತ ಅಭ್ಯಾಸ ಅಂತ ಹೇಳ್ಬೋದು. ಆಮೇಲೆ ನಾಟಕ ಯಾಕೆ ಬರದೆ ಅಂದರೆ ಅದೇ ಹೇಳಿದೆ, ನಾನು ಇಂಗ್ಲೆಂಡ್ನಿಂದ ಬಂದಾಗ ಅಲ್ಲಿ ಜನರೊಳಗೆ ನಾನು ಬರೆತಿರೋದ್ರಿಂದ ಏನೋ ನನಗೆ ಇಲ್ಲಿ ಬಂದ ಮೇಲೆ ಅಲ್ಲಿ ಜೀವನ ಇಲ್ಲಿ ಜೀವನ ವ್ಯತ್ಯಾಸ ಕಂಡು ಏನಪ್ಪ ನಾವಿಷ್ಟು ಕಲಿತರು ಇನ್ನೂ ಮೂಢನಂಬಿಕೆ ನಮ್ಮಲ್ಲಿ ಹೋಗಿಲ್ಲ, ಇರೋ ರೀತಿ ಸ್ವಚ್ಛ ಇಲ್ಲ, ಜಾತಿ ಇದು ಹೇಗೆ ಹೀಗೆ ಅಂತೇಳಿ ಕೆಲವು ಏನೋ ನನ್ನ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲ ಅಂತ ಅನಿಸಿದ್ದೇನದೆ ಅವನ್ನ ಪ್ರತಿಭಟಿಸಲಿಕ್ಕೆ ನನ್ನ ಪ್ರವೃತ್ತಿ ಆಯಿತು. ನಾನು ಯಾವುದನ್ನು ಇವರು ಪೂಜ್ಯ ಅಂತ ತಿಳಿತಿದ್ರೋ ಅದನ್ನೇ ಒಂದು ಹಾಸ್ಯ ದೃಷ್ಟಿಯಿಂದ ಆಪರೇಷನ್ ಮಾಡುವಾಗ ನೋವಾಗ್ತದೆ ಅದಕ್ಕೆ ಅನೆಸ್ಥೆಟಿಕ್ ಕೊಡ್ತಾರೆ, ನಾನು ನೋವಾಗ್ತದೆ ಅಂತ ತಿಳಿದು ನಗಿಯುವಂತ ಅನೆಸ್ಥೆಟಿಕ್ ಕೊಡ್ತಿದ್ದೆ. ಯಾಕೆಂದ್ರೆ ನನ್ನ ನಾಟಕ ನೋಡಿದವರು ಒಬ್ಬ ವೈದಿಕ ಪಂಡಿತರು ಹೇಳಿದರು, ನಾಟಕ ನೋಡುವಾಗ ನಕ್ಕಿನಪ್ಪ ಮನೆಗೆ ಹೋದ ಮೇಲೆ ಹೊಟ್ಟೆಯೊಳಗೆ ಬೆಂಕಿ ಬಿತ್ತು ಅಂತ ಹೇಳಿದರು. ಇದೇ ಅನೆಸ್ಥೆಟಿಕ್ ಆಪರೇಷನ್.
1: ಆದ್ಯ ರಂಗಾಚಾರ್ಯರ ಅಂದರೆ ಶ್ರೀರಂಗರ ಮಾತುಗಳನ್ನು ಕೇಳಿದಿರಿ ಇವತ್ತಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಿದ್ರಿ.
4: ವಿವಿಧ ಭಾರತಿ 102.9 ಎಫ್ಎಂ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
5: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಎಂ ನಾಗರಾಜ್, ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿಗಳಾಗಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ನಾಮಪತ್ರ ಸಲ್ಲಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಪೊಲೀಸ್ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಆದೇಶ ಹೊರಡಿಸಿದ್ದಾರೆ. ಮೈಸೂರು ನಗರದ ವಿವಿಧ ಠಾಣಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕಳೆದ 3 ತಿಂಗಳಲ್ಲಿ 41 ಸ್ವತ್ತು ಕಳವು ಮತ್ತು 3 ವಂಚನೆ ಪ್ರಕರಣಗಳನ್ನು ಪತ್ತೆಹಚ್ಚಿದ್ದಾರೆ. ವಿಶ್ವ ಸಾಗರ ದಿನದ ಅಂಗವಾಗಿ ಇಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ಸಾಗರಗಳನ್ನು ರಕ್ಷಿಸಲು ಮತ್ತು ಸಮುದ್ರ ಜೀವಿಗಳನ್ನು ಸಂರಕ್ಷಿಸಲು ಸಂಕಲ್ಪ ಮಾಡುವಂತೆ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಅರ್ಮೇನಿಯಾದ ಸಂಸತ್ ಚುನಾವಣೆಯಲ್ಲಿ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಜಯಗಳಿಸಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಾಶಿಯಾನ್ಯನ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಕ್ಕಾಗಿ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಅವರಿಗೆ ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಚೆನ್ನೈನಲ್ಲಿಂದು 50 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಪ್ರದಾನ ಮಾಡಿದರು. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಎಡಗೈ ಸ್ಪಿನ್ನರ್ ಭಾರತದ ಮಾನವ್ ಸುತಾರ್ ತಮ್ಮ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಗಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
6: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
5: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
6: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
7: ವಿವಿಧ ಭಾರತಿ 102.9 ಎಫ್ಎಂ.
8: ಈಗ ಮಾನ್ಸೂನ್ ರಾಗ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಅರವಿಂದ್ ವೇಣುಗೋಪಾಲ್ ರವರ ಗಾಯನ, ಕೆ ಕಲ್ಯಾಣ್ ರವರ ರಚನೆ, ಅನೂಪ್ ಸೀಳಿನ್ ರವರ ಸಂಗೀತ ಸಂಯೋಜನೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:07. ಈಗ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಕೇಳಿ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್

0: ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಜ್ಞಾನಿ, ಒಬ್ಬ ಸಂಪರ್ಕಾಧಿಕಾರಿ, ಒಬ್ಬ ಸಾಹಿತಿ. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ನಮಗೆ ಮುಖಾಮುಖಿ ಆಗ್ತಾ ಇದ್ದಾರೆ ಅವರು, ಡಾಕ್ಟರ್ ಜಯಪ್ರಕಾಶ್ ರಾವ್. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ನೀವು ಬಹಳ ಹಿಂದಿನಿಂದನೂ ಕೂಡ ಆಕಾಶವಾಣಿಯನ್ನ ಕೇಳ್ತಾ ಬಂದಿದ್ದೀರಿ. ಈ ಆಕಾಶವಾಣಿ ಅಂತಂದ್ರೆ ಇಷ್ಟು ಪ್ರಭಾವಿತವಾದಂತಹ ಮಾಧ್ಯಮ, ಈ ಮಾಧ್ಯಮದಿಂದ ನಮಗೆ ವೃತ್ತಿನಲ್ಲಿ ಏನೇನು ಸಹಾಯಕಾರಿ ಆಯ್ತು? ಈಗ ತಾವು ಸಂಪರ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ರಿ, ಹೇಗೆ ರೇಡಿಯೋ ಕೇಳ್ತಿದ್ರಿ, ಆ ಅನುಭವಗಳು ನಿಮಗೆ ನೆನಪಿದೆಯಾ?
2: ಖಂಡಿತವಾಗಿ ಅದು ನಮಗೆ ನೆನಪಿದೆ. ನಾವೆಲ್ಲ ಮೂಲತಃ ಹಳ್ಳಿ ಮೂಲದಿಂದ ಬಂದವರು, ಗ್ರಾಮೀಣ ವಲಯದಲ್ಲಿ ಶಾಲೆಗೆ 6 ಕಿಲೋಮೀಟರ್ ನಡ್ಕೊಂಡು, ನಮಗೆ ಆಗ ಹೊರಗಿನ ಪ್ರಪಂಚಕ್ಕಿದ್ದ ಏಕಮಾತ್ರ ಜ್ಞಾನದ ಕುಂಡಿ ಅಂತ ಹೇಳಿದ್ರೆ ಆಕಾಶವಾಣಿ. ಹೀಗಾಗಿ ನಮಗೆ ವಾರ್ತಾ ಘೋಷಕರ ಹೆಸರು, ವಾರ್ತೆಯನ್ನು ಓದುವ ಶೈಲಿ, ಆಮೇಲೆ ಅಷ್ಟು ಕಡಿಮೆ ಅವಧಿಯಲ್ಲಿ ಹಲವು ವಾರ್ತೆಗಳನ್ನು ಬಿತ್ತರಿಸುವ ಅವರ
1: ಪ್ರೌಢಿಮೆಯಾಗಲಿ ಅಥವಾ
2: ಖುಷಿ ಆಗ್ತಿತ್ತು. ಆಮೇಲೆ ಆ ಮಾತುಗಾರಿಕೆಯನ್ನು ನಾವು ಎಲ್ಲೋ ಒಂದು ಕಡೆ ನಮಗೆ ಅದು ಪ್ರೇರಣೆ ನೀಡ್ತಿತ್ತು. ಅಂದ್ರೆ ವಿಷಯ ತುಂಬಾ ಇದ್ರೂ ಕೂಡ ಕಡಿಮೆ ಅವಧಿಯಲ್ಲಿ ಆಯ್ದ ಶಬ್ದಗಳಲ್ಲಿ ಭಾಷೆಯನ್ನು ದುಡಿಸಿ ಮಾತಾಡುವುದು, ಮತ್ತೆ ಆ ಧ್ವನಿಯ ಏರಿಳಿತ, ಇದು ಮುಖ್ಯ. ನಾವು ಉದ್ಘೋಷಕರಂತರ ನಾವು ಮಕ್ಕಳಾಗಿರುವಾಗಲೇ ನಾನು
1: ಕಂಡ್ಕೊಂಡಿದ್ದೆ.
2: ಎರಡನೇದು ಕ್ರಿಕೆಟ್ ಅಂತ ಎಲ್ಲ ನಮ್ಮ ಉತ್ಸಾಹ ಇದ್ದದ್ದು ಆಕಾಶವಾಣಿಯ ಕಾಮೆಂಟ್ರಿ. ಯಾಕೇಳಿದ್ರೆ ನಾವು ಈಗ ಟಿವಿಯನ್ನಾದ್ರೂ ಕಣ್ಣು ಹಾಯಿಸಿ ಆಚೆ ಹೋಗಿ ಕಾಫಿ ಕುಡಿದು ಬಂದೆವು. ಆ ದಿನಗಳಲ್ಲಿ ದೊಡ್ಡ ಒಂದು ಮ್ಯಾಚ್ ಆಗ ಆಕಾಶವಾಣಿಯ ರೇಡಿಯೋದಲ್ಲಿ ಎದುರೇ ನಾವು ಜಂಡ ಹುಡ್ತಿದ್ದೆವು.
1: ಎತ್ಕೊಂಡು ಹೋಗೋದಿತ್ತಂತಂದ್ರೆ ಆ ಟೀ ಕುಡಿಯೋ ಅಂಗಡಿ ತನಕ ನಮ್ಮ ಜೊತೆ ಬರ್ತದೆ.
2: ಹೌದು,
1: ಟಿವಿ ಹೊತ್ಕೊಂಡು ಹೋಗಕ್ಕಾಗಲ್ಲ.
2: ಹೌದು, ವೇಗದ ಬೌಲರ್ ಅವ ಅಲ್ಲಿನ ಕ್ರೀಸ್ನಿಂದಲೇ ದಾಟಿ ಅವನದೇ ಆದ ಶೈಲಿಗಳಲ್ಲಿ ವಿವರಣೆ ಕೊಡ್ತಾರೆ, ನಾವು ಕೇಳ್ತೇವೆ. ಆ ಬಾಲ್ ಹೇಗೆ ಜಿಗಿದು ದಾಂಡಿಗಿನ ಕಡೆಗೆ ನುಗ್ಗುತ್ತದೆ, ಆಮೇಲೆ ಅದನ್ನು ಎದುರಿಸಿ ಹೇಗೆ ಅದನ್ನು ಹಿಮ್ಮಡಿಯನ್ನು ಹಿಂದೆ ಇಟ್ಟು ಮುಂದೆ ಹೋಗಿ ಅದನ್ನು ದಾಪುಗಾಲದಲ್ಲಿ ಹೊಡಿತಾನಲ್ಲ, ಆಮೇಲೆ ಅದು
1: ಚಿತ್ರಣವನ್ನೇ
2: ಬೌಂಡ್ರಿ ಲೈನಿಗೆ ಮುಟ್ಟುವಂತದ್ದು, ಅವಾಗ ನಮ್ಗೆ ಅದು ಸಿಕ್ಸರ್, ಆ ಬೌಂಡ್ರಿ ಎಂಬ ತವಕ ಸಿಕ್ಸರೇ ಆಗ್ಲಿ ಅಂತ. ನಮ್ಮ ವಿರುದ್ಧ ಆಗುವವರ ಹತ್ರ ಅದು ಬೌಂಡ್ರಿ ಆಗಬಾರದು, ಸಿಕ್ಸರ್ ಆಗಬಾರದು ಅಂತ. ಇದೆಲ್ಲ ಅವರ ಮಾತುಗಾರಿಕೆ ಏನು ನಾವು ರೇಡಿಯೋದಲ್ಲಿ ಕೇಳ್ತೇವಲ್ಲ, ಅಷ್ಟೊಂದು ಆಶ್ಚರ್ಯಚಕಿತರಾಗಿ ನಮಗೆ ಮಾಡ್ತಾ ಇದ್ರು. ಹಲವು ಸಂಗೀತದ ಪ್ರಾಕಾರಗಳನ್ನು ನಾವು ಕಂಡುಕೊಂಡದೇ ಆಕಾಶವಾಣಿ. ಬೆಳಗಿನ ಕಾರ್ಯಕ್ರಮ ಪ್ರಾರಂಭವಾಗ ಮೊದಲು ನೀವು ಸಿಗ್ನೇಚರ್ ಟೋನ್ ಅಂತ
1: ಹೇಳ್ತಾರೆ,
2: ಆ ಮುಖ್ಯ ವಾಹಿನಿ ನನ್ನ ಕಿವಿಯಲ್ಲಿ ಇನ್ನೂ ಕೇಳ್ತಾ ಉಂಟು. ಇದು ಆಕಾಶವಾಣಿ ಬೆಂಗಳೂರು ಸಹಪ್ರಸಾರ ಅಂತ ಹೇಳಿದ ಕೂಡಲೇ ನಾವು ಸಿದ್ಧರಾಗ್ತೇವೆ ಕೇಳಲಿಕ್ಕೆ.
1: ಹೌದೌದು,
2: ವಾರ್ತೆಗಳಿಗೆ ಅಂತೂ ಇದು ನಮಗೆ ಬಹಳ, ಎಲ್ಲಾ ದೇಶ ಜಗತ್ತಿನ ವಾರ್ತೆಗಳಿಗೆ ನೆರವು ಕೊಡ್ತಿತ್ತು. ಒಂದು ಲೆಕ್ಕದಲ್ಲಿ ನಮ್ಮ ಅಧ್ಯಯನಶೀಲತೆ ಜಾಸ್ತಿ ಮಾಡಿದರು. ನಮ್ಮ ಏನು ಹೇಳ್ತದೆ ಇಂಟೆಲಿಜೆನ್ಸ್, ವಿಚಾರ ಸಂಪತ್ತನ್ನು, ಕ್ರಿಕೆಟ್ ಇರಬಹುದು, ಸಂಗೀತ ಇರಬಹುದು, ಸಿನಿಮಾ ಇರಬಹುದು, ವಿವಿಧ ಹೆಸರುಗಳಿರ್ಬೋದು ದೇಶದ್ದು, ಇದೆಲ್ಲ ನಮ್ಗೆ ನಾವು ಆಕಾಶವಾಣಿಯಲ್ಲಿ ಕೇಳ್ತದ್ದು.
1: ಹೌದೌದು, ಅಂದ್ರೆ ಪ್ರತಿಯೊಬ್ಬರಿಗೂ ವೇದಿಕೆ ಅದು.
2: ಹೌದು,
1: ಜಾನಪದ ಕಲಾವಿದರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಭಾಷಣಕಾರರಾಗಿರ್ಬೋದು, ಕಾದಂಬರಿಕಾರರಾಗಿರ್ಬೋದು, ಎಲ್ಲಾ ಪ್ರಕಾರದ ವಿಚಾರಗಳನ್ನ ಇಂಥದ್ದೊಂದು ವಿಷಯ ಬಿಟ್ಟೇ ಇಲ್ಲ.
2: ಹೌದು, ಆಮೇಲೆ ಆಗ ಕ್ಯಾಸೆಟ್ನ ಪ್ರಪಂಚ ಬಂದಿರಲಿಲ್ಲ ನಮಗೆ. ಒಂದು ವೇಳೆ ಥಿಯೇಟರ್ನಲ್ಲಿ ಹೋಗಿ ನೋಡಿ ಸಿನಿಮಾಗಳನ್ನು ಅಲ್ಲಿರೋ ಸಂಗೀತವನ್ನು ಆಸ್ವಾದಿಸಿ ಹೊರಗೆ ಬಂದಾಗ ಮತ್ತೆ ಕೇಳಬೇಕಂತ ಹೇಳಿದ್ರೆ ನಮಗೆ ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದೆವು. ನೀವು ಬಯಸಿದ ಹಾಡು ಅಥವಾ ನೀವು ಮರೆತ ಹಾಡು ಅಂತ ಹಿಂದಿಯಲ್ಲಿ ನಮಗೆ ಇಷ್ಟು ಖುಷಿ ಆಯ್ತು ಹೇಳಿದ್ರೆ, ಒಂದು ತನ್ನ ತಾವು ಮಾತಾಡುವ ಶೈಲಿ, ವಿಚಾರಧಾರೆ ಇದೆಲ್ಲ, ಅದರಲ್ಲಿ ಸ್ವಲ್ಪ ಪಾಸ್ ಕೊಡ್ತಾರೆ, ಅವರು ಮೌನವಾಗಿರ್ತಾರೆ, ಇವೆಲ್ಲ ಮೇಳೈಸಿ ಮಾತುಗಾರಿಕೆ ಎಂಬುದು ಎಷ್ಟು ಮುದ ಕೊಡ್ತದೆ ಮನಸ್ಸಿಗೆ ಅಂತ ಹೇಳಿದ್ರೆ, ನಮ್ಮ ಶೇಕಡ 100 ನಮ್ಮ ಚಿತ್ತ ಆ ಕಡೆ ಇರ್ತದೆ,
1: ಕಲ್ಪನೆಗೆ ಅನುವು ಮಾಡಿಕೊಡ್ತದೆ.
2: ಹೌದು
1: ಹೌದು,
2: ಹಾಗಾಗಿ ಈ ನಾವು ನಮ್ಮ ವಾರ್ತಾ ಮಾಧ್ಯಮ ಅಲ್ಲದೆ ನಮ್ಮ ಮನೋರಂಜನಾ ಕೇಂದ್ರವಾಗಿ ಕೂಡ ನಾವು ತಗೊಂಡಿದ್ದೆವು. ನಮ್ಮ ಜೀವನದಲ್ಲಿ ಎಷ್ಟು ಹಾಸೋಕಾಗಿತ್ತು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಮಗೆ ಪಾಕೆಟ್ ರೇಡಿಯೋ ಬಂದ ಮೇಲೆ ನಮ್ಮ ಜೋಬಲ್ಲಿ ಯಾವಾಗಲೂ ಪಾಕೆಟ್ ರೇಡಿಯೋ ಇತ್ತು.
1: ಹೌದು, ಇವತ್ತು ಮೊಬೈಲ್ ಇದೆ, ಹಂಗ ಅವಾಗ ಪಾಕೆಟ್ ರೇಡಿಯೋ ಇರ್ತಿತ್ತು.
2: ಹೌದು, ಈ ಪಾಕೆಟ್ ರೇಡಿಯೋಗಳಿಗೆ ಯಾರಿಗೂ ಹಾನಿ ಇರಲಿಲ್ಲ, ಯಾವುದೇ ತೊಂದರೆಗಳಿರಲಿಲ್ಲ, ನಾವು ಹಾಯಾಗಿದ್ದೆವು. ಮತ್ತೆ ಸಂಗೀತ ಕಾರ್ಯಕ್ರಮ, ಶಾಸ್ತ್ರೀಯ, ಹಿಂದೂಸ್ತಾನಿ, ಕರ್ನಾಟಕಿ, ಬೇರೆ ಬೇರೆ ಶೈಲಿಗಳ ಸಂಗೀತಗಳ ಒಂದು ಏನು ಅಂತ ಒಂದು ನಮಗೆ ಗೊತ್ತಾದ್ದೇ ಅದರಿಂದ.
1: ಈಗ ತಾವು ಆಕಾಶವಾಣಿ ಕಾಲಿಟ್ಟಿದ್ದು ಎಲ್ಲಿ, ಯಾವ ಕೇಂದ್ರದಲ್ಲಿ ನಿಮ್ಮ ಮೊದಲ ಭಾಷಣ ಪ್ರಸಾರ ಆಯಿತು?

0: ಪ್ರಿಯಾ,
1: ನಾನು ಮೊದಲೇ ಆಕಾಶವಾಣಿಗೆ ನನಗೆ ಸಂಪರ್ಕ ಆದದು ಮಂಗಳೂರು ನಗರದ ಬಾನುಲಿ ಕೇಂದ್ರ.
0: ಓಕೆ.
1: ಬಹುಶಃ 1974, 1975.
0: ಏನು ಭಾಷಣ ಮಾಡಿದ್ರಿ, ಏನು ವಿಷಯ ಕೊಟ್ಟಿದ್ರಿ?
1: ಆವಾಗ ದಕ್ಷಿಣ ಕನ್ನಡ, ಸಮಗ್ರ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಕೂಡ ಸೇರಿತ್ತು. ಅಲ್ಲಿ ಅವರು ಪೊಲೀಸ್ ಅಧೀಕ್ಷಕರು ಒಬ್ಬರೇ ಇದ್ದಾರೆ, ವರಿಷ್ಠಾಧಿಕಾರಿ. ಪೊಲೀಸ್ನ ಕಾರ್ಯವೈಖರಿ ಬಗ್ಗೆ ಮತ್ತೆ ಇಲ್ಲಿಯ ಸ್ಥಳೀಯ ತೊಂದರೆಗಳ ಬಗ್ಗೆ ಒಂದು ವಿಚಾರ ವಿನಿಮಯ ಮಾಡುವಾಗ ನನ್ನವರು ಸಾರ್ವಜನಿಕ ಚಟುವಟಿಕೆಗಳಿದ್ದ ಕಾರಣ ನನ್ನನ್ನು ಅವರು
0: ಒಂದು ಚರ್ಚೆಯಲ್ಲಿ ನಿಮ್ಮನ್ನು ಕೂಡ ಸೇರಿಸಿಕೊಂಡ್ರು.
1: ಹೀಗಾಗಿ ನಾನು
0: ಸಂಪರ್ಕ ಅಧಿಕಾರಿಯಾಗಿ ನಿಮ್ಮ ಒಂದು ಪಾತ್ರ ಅಲ್ಲಿ ನಿರ್ವಹಿಸಬೇಕಾಯ್ತು.
1: ಹೌದು, ಹಾಗೆ ಅಲ್ಲಿ ಪ್ರಾರಂಭ ಆಯಿತು ಆ ದಿನಗಳು. ಆಮೇಲೆ ನಾನು ಬ್ಯಾಂಕ್ ಮತ್ತು ಉಳಿದ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಸೇರಿದಾಗ ಮೇಲೆ ಅಲ್ಲಿಯ ವಿಚಾರಗಳು ಮತ್ತೆ ಅಲ್ಲಿ ನಡೆಯುವಂತ ಕೆಲಸದ ಬಗ್ಗೆ ನನ್ನನ್ನು ಕರೆಸಿ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ನಿರಂತರವಾಗಿ ನಾನು ವೈಜ್ಞಾನಿಕವಾಗಿ ಎಲ್ಲ ವಿಚಾರಗಳ ಬಗ್ಗೆ ನಾನು ಆಕಾಶವಾಣಿಯಲ್ಲಿ ಬಹಳ ಬಾರಿ, ನಾನು ಮುಖ್ಯವಾಗಿ ಮಂಗಳೂರು ಆಕಾಶವಾಣಿ ನಾನು ಪಾಲ್ಗೊಂಡಿದ್ದೇನೆ. ಆ ಬಳಿಕ ನಾನು ಉದ್ಯೋಗ ನಿಮಿತ್ತ ಇಲ್ಲಿ ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಆಕಾಶವಾಣಿಯಲ್ಲಿ ಮಾತಾಡಿದ್ದೆ.
0: ಓಕೆ ಓಕೆ. ಅಂದ್ರೆ ವಿಜ್ಞಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ರ, DRDO ಅದರ ಜೊತೆಗಿನ ಒಂದು ಸಂಪರ್ಕ ಇದ್ದ ಕಾರಣಕ್ಕಾಗಿ.
1: ಉದಾಹರಣೆಗೆ ಒಂದು ಉಪಗ್ರಹ ಜನಸಾಮಾನ್ಯರಿಗೆ ಕ್ಲಿಷ್ಟವಾದ ವೈಜ್ಞಾನಿಕ ಮಾಹಿತಿಯನ್ನು ಸರಳವಾಗಿ ಜನರಿಗೆ ಮುಟ್ಟಿಸೋದು. ಈಗ ಕ್ಷಿಪಣಿ ಎಂಬುದು ಅವರಿಗೆ ರಾಕೆಟ್ ಅಂತ ಗೊತ್ತು, ಯುದ್ಧಗಳು ನಡೆಯುವಾಗ ಗೊತ್ತಾಯ್ತು ಅವರಿಗೆ. ಪೇಟ್ರಿಯಟ್ ಮಿಸೈಲ್ ಅಲ್ಲಿ ಕುವೈಟಲ್ಲಿ ನಡೆಯುವಾಗ ಅಲ್ಲಿವರೆಗೆ ಜನರಿಗೆ ಗೊತ್ತಿರಲಿಲ್ಲ. ಅವರಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹೇಳಿದ್ರೆ ಅರ್ಥ ಆಗುದಿಲ್ಲ. ಅವಾಗ ನಾವು ಖಂಡಾಂತರ ಕ್ಷಿಪಣಿ ಅಂತ ಹೇಳಿ ಅದರ ಏನು ಹೇಳಬೇಕು. ಈ ಅತಿ ಜಟಿಲವಾದ ವೈಜ್ಞಾನಿಕ ವಿಚಾರಗಳನ್ನು ಸರಳವಾಗಿ ಜನರಿಗೆ ಮುಟ್ಟಿಸಬೇಕಾದ ಆಗ ಆಕಾಶವಾಣಿ ನಮ್ಮ ಕೈಯಲ್ಲಿತ್ತು. ಆಕಾಶವಾಣಿಯವರಿಗೂ ಹಾಗೆ, ಯಾರು ಈತನ್ನು ಸರಳವಾಗಿ ಹೇಳುವಕ್ಕೆ ಸಾಧ್ಯ ಇದೆ ಅಂತವ್ರು ಬಂದು ಮಾತಾಡಿದರೆ ಒಂದು ವಿಚಾರದಲ್ಲಿ ನಾವು ಸಾರ್ವಜನಿಕರನ್ನು ಈ ವಿಚಾರದಲ್ಲಿ ಅವರಿಗೆ ನಾವು ಜ್ಞಾನಾಂತಿಯನ್ನು ಮಾಡ್ತಿದ್ದೆವು. ಆ ಕೆಲಸಕ್ಕೆ ನಮಗೆ ನಾವು ಬರ್ತಿದ್ವಿ.
0: ಆ ಕೆಲಸವನ್ನ ಎಲ್ಲ ಕಡೆನೂ ಕೂಡ ಮಾಡ್ತಾ ಬಂದ್ರು ಅಂತ ಹೇಳ್ಬೋದು. ಈ ವಿಜ್ಞಾನ ಕೇಂದ್ರಗಳ ಮೂಲಕವಾಗಿ ವೈಜ್ಞಾನಿಕ ವಿಚಾರಗಳನ್ನು ತುಂಬಾ ಸರಳವಾದ ಭಾಷೆಯಲ್ಲಿ ಆ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ತಿಳಿಸಿ ಹೇಳೋ ಕೆಲಸ ಆಗಲೂ ಇತ್ತು, ಈಗಲೂ ಕೂಡ ನಡೀತಾನೆ ಬಂದಿದೆ. ಆ ದಿಸೆಯಲ್ಲಿ ಅನೇಕರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಈಗ ಪುಸ್ತಕ ಬರೆಯೋದು ಒಂದು ಸಾಹಿತ್ಯ ಕೃತಿ ಆಯಿತು, ಆದರೆ ಮಾತಿನ ಮೂಲಕವಾಗಿ ತಿಳಿಸಿ ಹೇಳಬೇಕು ಅಂದಾಗ ನಿಮ್ಮ ರೀತಿ ಸಂವಹನ ಕಲೆಯಲ್ಲಿ ಬಹಳಷ್ಟು ಪ್ರಾವೀಣ್ಯತೆಯನ್ನು ವಹಿಸಿದವರು ಹೊಂದಿದಂಥವರು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡ್ತಾ ಬಂದ್ರಿ. ಈ ಆಕಾಶವಾಣಿ ಒಂದು ಮಾಧ್ಯಮ ಪೂರಕವಾಗಿ ಸಾಕಷ್ಟು ಸಹಾಯಕಾರಿಯಾಗಿ ಕೆಲಸ ಮಾಡಿದೆ. ವಿಜ್ಞಾನ ಕಾರ್ಯಕ್ರಮಗಳು ಈಗಲೂ ಕೂಡ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಆಗ್ತಾನೆ ಇರ್ತವೆ. ಈಗ ಆಕಾಶವಾಣಿ ದೀರ್ಘಕಾಲ ತನ್ನ ಒಂದು ಸೇವೆಯನ್ನು ಸಲ್ಲಿಸ್ತಾ ಇವತ್ತು 90 ವರ್ಷ ಕಳೆದಿದೆ. ಅಂದರೆ ಆಕಾಶವಾಣಿ ಜೊತೆಗೆ ಭಾಷಣ ಕೊಡ್ತಾ ನಮ್ಮ ವೈಯಕ್ತಿಕ ಕೆಲವು ಹವ್ಯಾಸಗಳನ್ನು ಅಭ್ಯಾಸಗಳನ್ನು ಹೇಗೆ ಹೆಚ್ಚಿಸಿಕೊಳ್ಳಕ್ಕೆ ಅನುವಾಯಿತು? ನಿಮ್ಮ ವೈಯಕ್ತಿಕ ವಿಚಾರಗಳು ಅಂದರೆ ನೀವು ಬರೆದಂಥ ಕೃತಿಗಳು ಎಷ್ಟು ಪ್ರಮಾಣದಲ್ಲಿ ಮುಂದೆ ಬಂತು? ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಒಂದು ಒಡನಾಟ ಹೇಗೆ ಆಕಾಶವಾಣಿ ಮೂಲಕವಾಗಿ ಹೇಳಲಿಕ್ಕೆ ಅನುಕೂಲ ಆಯಿತು?
1: ಖಂಡಿತವಾಗ ಆಯಿತು. ಚಿಂತನ ಕಾರ್ಯಕ್ರಮಗಳು ಬಹಳ ಜನರಿಗೆ ಅದು ಬೆಳಕು ಚೆಲ್ತದೆ. ನಾನು ಕೂಡ ಕೇಳಿದ್ದೆ ಮುಂದೊಂದು ದಿನ ಇದೇ ಆಕಾಶವಾಣಿಯಲ್ಲಿ ಚಿಂತನ ಕಾರ್ಯಕ್ರಮ ಮಾತಾಡಲಿಕ್ಕೆ ಬರ್ತೇನೋ ಎಂಬ ವಿಚಾರ ನನ್ನ ತಲೆಯಲ್ಲಿ ಇರಲಿಲ್ಲ. ಆದರೆ ಆ ದಿವಸ ಕೂಡ ಬಂತು. ಹಲವು ಬಾರಿ ನಾನು ಚಿಂತನ ಕಾರ್ಯಕ್ರಮಗಳಲ್ಲಿ ಬಹಳ ಇರ್ತೆ. ಕಾಮಧೇನು ವಿವಿಧ ಶೀರ್ಷಿಕೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡದ್ದು ಆಕಾಶವಾಣಿ. ಮೂಲಭೂತವಾಗಿ ಬರವಣಿಗೆ ಇಲ್ಲದೆ ಬರೆದುಕೊಂಡು ಬಾರದೆ ಏನು ಸ್ವತಂತ್ರವಾಗಿ ಮಾತಾಡುವ ಒಂದು ಕಲೆ ಇದೆಯಲ್ಲ, ನಿರ್ದಿಷ್ಟ ಅವಧಿಯಲ್ಲಿ ಗರಿಷ್ಠ ಮಟ್ಟದಲ್ಲಿ ಪ್ರಭಾವ ಬೀರುವಂತ ನಮ್ಮ ಭಾಷೆಯನ್ನು ಬಳಸಿಕೊಂಡು ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಒಂದು ಅಭ್ಯಾಸ ಆದದ್ದೇ ನನಗೆ ಆಕಾಶವಾಣಿಯಲ್ಲಿ. ಹೀಗಾಗಿ ನಡುವೆ ನಾವು ಇಂಗ್ಲಿಷ್ ಪದಗಳ ಬಳಕೆ ಮಾಡದೇ ಇರುವುದು, ಆಮೇಲೆ ಸರಿಯಾದ ಪದಗಳಿಗೆ ಹುಡುಕಾಟ ನಡೆಸದೆ ತಡವರಿಸದೆ ಮಾತನಾಡುವುದು, ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳ್ತಾನು, ಇವೆಲ್ಲವೂ ನನಗೆ ಫಲಪ್ರದವಾಗಿ ಬಂದದ್ದು ಆಕಾಶವಾಣಿಯಿಂದ. ನನ್ನನ್ನು ಬಳಸಿಕೊಂಡಿದ್ದಾರೆ 3 ಕೇಂದ್ರಗಳು, ಅದು ನಾನು ಮರೆಯುವ ಹಾಗಿಲ್ಲ. ಇವತ್ತೇನು ನಾನು ಸಣ್ಣ ಮಟ್ಟಿನಲ್ಲಿ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಅಭ್ಯಾಸ ಆಯ್ತಾ ಅಂತ ಇದ್ರೆ ನನಗೆ ಆಕಾಶವಾಣಿ ದೊಡ್ಡ ಗುರು,
0: ಪ್ರೇರಣೆಯಾಗಿದೆ. ಅದು ಸಾಕಷ್ಟು ನಿಮಗೆ ಸಹಾಯಕಾರಿಯಾಗಿದೆ ಅಂತ ಹೇಳಬಹುದು. ಸಂಗೀತಕ್ಕೆ ಪ್ರೇರಣೆ ಕೊಟ್ಟಿದ್ದಾಗಿರ್ಬೋದು, ನಮ್ಮ ವಾಗ್ಮಿ ಶೈಲಿಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಅನುವು ಕೊಟ್ಟದ್ದಾಗಿರ್ಬೋದು, ಅಥವಾ ಕಲ್ಪನಾ ಶಕ್ತಿಗೆ ಇಂಬು ಕೊಟ್ಟಂತಹ ಮಾಧ್ಯಮ ಆಗಿರ್ಬೋದು, ಎಲ್ಲದಕ್ಕೂ ಆಕಾಶವಾಣಿ ಬಹಳಷ್ಟು ಜನರಿಗೆ ಪ್ರೇರಣೆಯಾಗಿದೆ ಅಂತ ಅನ್ನುವಂತಹ ವಿಚಾರ. ಸಂಪರ್ಕಾಧಿಕಾರಿಯಾಗಿ ಸಾರ್ವಜನಿಕ ಸಂಪರ್ಕ ಅಂತಂದರೆ ಇನ್ನಷ್ಟು ಹೆಚ್ಚು ವಿಚಾರಗಳನ್ನು ಸರಳವಾಗಿ ಹೇಳುವಂಥ ಕೆಲಸ ಆಗುತ್ತೆ. ಆಕಾಶವಾಣಿ ಕೂಡ ಸಂಪರ್ಕನೇ ಒಂದು ಮಾಧ್ಯಮ ಕೊಂಡಿಯಾಗಿ ಕೆಲಸ ಮಾಡುತ್ತೆ. ಬೇರೆ ಬೇರೆ ವಿಚಾರಗಳನ್ನು ಬೇರೆ ಬೇರೆ ಆಡಿಯನ್ಸ್ಗಳಿಗೆ ಹೋಗ್ತದೆ.

0: ಟಾರ್ಗೆಟ್ ಆಡಿಯನ್ಸ್ ಅಂತೇನಂತೀವಲ್ಲ, ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಮತ್ತು ಯುವಕರಿಗೆ, ಹೀಗೆ ಬೇರೆ ಬೇರೆ. ಇದು ಎಷ್ಟು ಈಗ ಅವಶ್ಯಕತೆ ಇದೆ, ಮುಂದೆ ಎಷ್ಟು ಬೇಕಾಗ್ತದೆ ನಮಗೆ ಈಗ? ಯಾಕಂದರೆ ಪ್ರತಿಯೊಂದು ಕೂಡ ಒಂದು ಕ್ಷಣದಲ್ಲಷ್ಟೇ ನೋಡಿ ಮುಂದೆ ಸಾಗುವಂಥ ಕಾಲ ಇದು, ಮೊಬೈಲ್ ಕಾಲದಲ್ಲಿ. ಆಕಾಶವಾಣಿಯ ಮಹತ್ವ ಎಷ್ಟು ಇದೆ ಇನ್ನು?
1: ಆಕಾಶವಾಣಿ ಇಂದು ಬಹಳ ಪ್ರಸ್ತುತವಾಗಿ ಜನರಿಗೆ ವಾರ್ತೆ ಮತ್ತು ಹಲವು ವಿಚಾರಗಳನ್ನು ತಿಳಿಸುವಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳಿಲ್ಲ ಅಂತ ಹೇಳ್ತಾನೆ. ಯಾಕೆಂದರೆ ನಾನೀಗ ಒಂದು ಹಳ್ಳಿಯ ಅಥವಾ ಸಾಧಾರಣ ಮಟ್ಟದ ಒಂದು ಪೇಟೆಯ ಒಂದು ಚಹದ ಅಂಗಡಿಗೆ ಹೋದರೆ ಅಲ್ಲಿ ಆಕಾಶವಾಣಿ
0: ಅಂದ್ರೆ ಜನಸಾಮಾನ್ಯರು ಬಳಸ್ತಾ ಇದ್ದಾರೆ.
1: ಹೌದು, ಇವರು ಟಿವಿಯಲ್ಲಿ ಆದರೂ ನೋಡಿ ಬೇಸೋ ಇವನೇನಪ್ಪ ಯಾವಾಗ್ಲೂ ಹಾಕ್ತಾನಂತ ಹೇಳಿ ಪುನರಾವರ್ತನೆ ನಡೀತಾರೆ. ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಅವನು ಚಹ ಕುಡಿದ್ರು ಏನಾದ್ರು ಮಾಡುವಾಗ ಕಿವಿಯಲ್ಲಿ ಬೀಳ್ತದೆ ವಾರ್ತೆಗಳು, ದೇಶೀಯವಾಗಿ, ಅಂತರ್ದೇಶೀಯ, ಯಾವ ಜಾಗತಿಕ ನ್ಯೂಸ್ಗಳು ವಾರ್ತೆ ಅಯಾಚಿತವಾಗಿ ಬಂದು ಸೇರುವ ಕಾರಣ ತಲೆಯಲ್ಲಿ ಹೋಗ್ತದೆ. ಆಮೇಲೆ ಇನ್ನೊಂದು, ಎಲ್ಲ ಮಾಧ್ಯಮಗಳಿಂದಲೂ ಹೆಚ್ಚು ಜನರು ಆಕಾಶವಾಣಿ ವಾರ್ತೆಯನ್ನು ನಂಬುತ್ತಾರೆ. ಹಾಗೆ ದೂರದರ್ಶನ ಕೂಡ ಇರ್ಬೋದು. ಈ ಆಕಾಶವಾಣಿಯಲ್ಲಿ ಬಂದ ವಾರ್ತೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿ
0: ನಿಖರವಾಗಿದೆ.
1: ಹಾಗಾಗಿ ನಮ್ಮ ಮಹಿಳೆ, ಒಬ್ಬಳು ಗೃಹಿಣಿ, ಮನೆಯಲ್ಲಿ ಚಹ ಮಾಡಿಕೊಂಡು ಪಾತ್ರೆಯನ್ನು ಆಚೆ ಇಟ್ಕೊಂಡು ದೈನಂದಿನ ಕೆಲಸಗಳನ್ನು ಮಾಡುತ್ತಾ ಆಕಾಶವಾಣಿ ಇಡೀ ಕೇಳ್ತಾ ಇರ್ತಾಳೆ. ಅವಳು ಚಿಂತನಾ ಕಾರ್ಯಕ್ರಮ ನಡೀತದೆ, ಕೃಷಿಕರಿಗೆ ಮುನ್ಸೂಚನೆ ಇರ್ತದೆ, ಅವರಿಗೆಲ್ಲ ನಡೀತದೆ, ಕೊನೆಗೆ ಭಜನೆ, ಭಕ್ತಿ, ಏನು ವಂದನ ಕಾರ್ಯಕ್ರಮ ಬಹಳ ನಡೀತಾ ಇದೆ. ಅವಳು ಕೇಳ್ತಾ ಇರ್ತಾಳೆ, ಯಾವ ಕೆಲಸಗಳು ಅವಳು ಅಡೆತಡೆ ಆಗುದಿಲ್ಲ. ಮತ್ತೆ ಅವಳ ಚಿತ್ತ ಯಾವಾಗಲೂ ಸಮಚಿತ್ತದಿಂದ ಆ ಸಂಗೀತವನ್ನು ಕೇಳುತ್ತಾ ಕೆಲಸ ಮಾಡ್ತಾಳೆ. ಹೀಗಾಗಿ ಏಕತಾನತೆ ಅಥವಾ ಬೋರ್ ಅಂತ ಅನಿಸುವಂತ ಕ್ಷಣಗಳು ಒಬ್ಬ ಮಹಿಳೆಗೆ ಈಗಲೂ ಇಲ್ಲ. ಎಷ್ಟೋ ಕಡೆ ನಾನು ನೋಡಿದ್ದೇನೆ, ಟಿವಿಗಾರ ನೀವು ಅಲ್ಲಿ ಹೋಗಬೇಕಾದ್ರೆ ಅಥವಾ ಆಕಾಶವಾಣಿಯಾಗೆ ಅದು ಎಲ್ಲ ಕಡೆ ಕೇಳುವ ಹಾಗೆ ಇಡ್ಲಿಕ್ಕೆ ಆಗುದಿಲ್ಲ. ಟಿವಿ ಅಲ್ಲಿ ನಿಮಗೆ ಏನು ಜಾಹೀರಾತುಗಳ ಒಂದು ಗೊಂದಲ ನಡೆದಿರ್ತದೆ. ಆಕಾಶವಾಣಿ ಎಲ್ಲಾದ್ರೂ ಒಂದು ಕಡೆ ಹಾಕಿದರೆ ಭಕ್ತಿ ಗೀತೆ ಬೆಳಗ್ಗೆದ್ದು ಎಲ್ಲ ಕಡೆ ಮೊಳಗ್ತಾ ಇರ್ತದೆ. ಅದು ಕೇಳಲಿಕ್ಕೆ ಹಿತವಾಗಿರ್ತದೆ. ಅದು ಕೊಳಲಿ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಬೇರೆ ಕೆಲಸಗಳನ್ನು ಮಾಡುತ್ತಾ ಯಾರಿಗೂ ತೊಂದರೆ ಇಲ್ಲ, ತನ್ನ ಕೆಲಸಗಳು ಕೂಡ ತೊಂದರೆ ಆಗದೆ ಆಕಾಶವಾಣಿಗೆ ಕಿವಿ ಕೊಡ್ಕೊಂಡು ಕೂತ್ಕೊಳ್ಳುವ ಒಂದು ಇದುಂಟಲ್ಲ, ಆ ಒಂದು ಸುಖ ಮತ್ತೆ ಆ ಸೌಲಭ್ಯ ಇಂದೂ ಇದೆ ನಮಗೆಲ್ಲ. ಹಾಗಾಗಿ ಆಕಾಶವಾಣಿ ಯಾವತ್ತೂ ಪ್ರಸ್ತುತ, ಆಕಾಶವಾಣಿ ಯಾವಾಗಲೂ ಅಮರವಾಗಿ ಇರ್ತದೆ ಅಂತ ನಾನು ಹೇಳ್ತೇನೆ.
0: ಅಲ್ವಾ, ನಾವು ಇರ್ತೀವಿ ಹೋಗ್ತೀವಿ, ಆದ್ರೆ ಸಂಸ್ಥೆ ನಿರಂತರವಾಗಿ ತನ್ನ ಗತ ವೈಭವವನ್ನ ಸಾರ್ತಾ ಅದು ಮುಂದುವರಿತಾನೆ ಇರ್ತದೆ, ನಡೀತಾನೆ ಇರ್ತದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೇ, ಬಹಳ ವಿವರವಾಗಿ, ಬಹಳ ವಿಶೇಷವಾದಂತಹ ಕೆಲವು ವಿಚಾರಗಳನ್ನು ಮತ್ತು ಕೆಲವು ಸಲಹೆಗಳನ್ನು, ಕೆಲವು ಕಿವಿ ಮಾತುಗಳನ್ನು ಹೇಳಿದಿರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಆಕಾಶವಾಣಿಗೆ 100 ವರ್ಷ ಆಗುವ ಕೂಡ ನಮ್ಮ ಕಿವಿಗಳು ಎಚ್ಚರವಾಗಿದ್ದು ಆಕಾಶವಾಣಿಯನ್ನು ಕೇಳುವ ಒಂದು ಸೌಭಾಗ್ಯ ಆ ದಿನಗಳು ದೇವರು ನಮಗೆ ಕೊಡಲಿ. ನಮ್ಮ ಆಕಾಶವಾಣಿಗೆ 100 ವರ್ಷ, ಅದರ ಸಂಭ್ರಮವನ್ನು ನಾನು ಕಿವಿಯಾರ ಕೇಳುವ ಒಂದು ಭಾಗ್ಯ ಇಂಥದ್ದು ಎಲ್ಲ ಜನರಿಗೆ ಬರಲಿ ಅಂತ ನನ್ನ ಸದಾಶಯದೊಂದಿಗೆ ಕೊಟ್ಟ ಅವಕಾಶಕ್ಕೆ ವಂದನೆಗಳು.
0: ನಮಸ್ಕಾರ.
2: ಇದುವರೆಗೆ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.
3: ಇದುವರೆಗೆ ಆಕಾಶ ಬುಟ್ಟಿ ಕಾರ್ಯಕ್ರಮವನ್ನ ಕೇಳಿದ್ರಿ. ವಿವಿಧ ಭಾರತಿ 102.9.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಧ್ವನಿತ ಪ್ರತಿಧ್ವನಿತ ಮನುಜ ಜೀವಿತವೆಲ್ಲ ಕುಣಿವುದವನೆದೆ ಜಗತ್ ಪ್ರಕೃತಿ ಪಾಡುವವೋಲ್. ಧ್ವನಿತ ಪ್ರತಿಧ್ವನಿತ ಮನುಜ ಜೀವಿತವೆಲ್ಲ ಕುಣಿವುದವನೆದೆ ಜಗತ್ ಪ್ರಕೃತಿ ಪಾಡುವವೋಲ್. ಇನಿದ ಕೊಲವಳಿಗನು ತಾಪ ಸೆಣಸಿಗೆ ಬೀರ ಘನಗರ್ಜಿತಕ್ಕೆ ದೈನ್ಯ ಮಂಕುತಿಮ್ಮ. ಇನಿದ ಕೊಲವಳಿಗನು ತಾಪ ಸೆಣಸಿಗೆ ಬೀರ ಘನಗರ್ಜಿತಕ್ಕೆ ದೈನ್ಯ ಮಂಕುತಿಮ್ಮ.

ಮನುಷ್ಯನ ಜೀವ ಹೇಗಿದೆ ಅಂತ ಹೇಳುವ ಒಂದು ಭಾವ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಎರಡು ತತ್ವಗಳಿವೆ. ಒಂದು ಪರಮಾರ್ಥದ ತತ್ವ ಅಂತನೋದಾದರೆ ಅಂಥದ್ದೊಂದು ಪರಮಾರ್ಥದ ತತ್ವ, ಇನ್ನೊಂದು ಲೌಕಿಕ ಬದುಕಿನ ತತ್ವ. ಇವೆರಡರ ನಡುವೆ ಇರುವಂಥ ಅನಿವಾರ್ಯ ಸಂಬಂಧವನ್ನು ಈ ಪದ್ಯ ವಿವರಿಸ್ತಾ ಇದೆ. ಅಲ್ಲಿ ಒಂದನ್ನು ಧ್ವನಿ ಅಂತ ಕರೆದರೆ ಇನ್ನೊಂದನ್ನು ಪ್ರತಿಧ್ವನಿ ಅಂತ ಕರೀತಾ ಇದೆ. ಮನುಷ್ಯನ ಜೀವಿತ ಹೇಗಿದೆ ಅಂತಂದರೆ ಧ್ವನಿ ಮತ್ತು ಪ್ರತಿಧ್ವನಿ ಇದ್ದ ಹಾಗೆ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಇನಿದಕ್ಕೆ ಒಲವು ಅಳಲಿಗೆ ಅನುತಾಪ ಅನ್ನೋ ಮಾತು, ಸೆಣಸಿಗೆ ಬೀರ ಘನಗರ್ಜಿತಕ್ಕೆ ದೈನ್ಯ, ಈ ನಾಲ್ಕು ಧ್ವನಿ ಮತ್ತು ಪ್ರತಿಧ್ವನಿಗಳು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇವೆ. ಇನಿದಕ್ಕೆ ಒಲವು, ಇನಿದಕ್ಕೆ ಅಂತಂದ್ರೆ ಇನಿ ಅಂತಂದ್ರೆ ಪ್ರೀತಿಗೆ, ಪ್ರೀತಿ ಅನ್ನೋ ಅರ್ಥ. ಸೊ ಯಾವುದು ಪರಮಾರ್ಥ ಅನ್ನೋದು ಪ್ರೀತಿಯಾಗಿರ್ತದೋ ಅದಕ್ಕೆ ಬದುಕು ಅನ್ನೋದು ಒಲವಾಗಿ, ಅದೊಂದು ಪ್ರತಿಧ್ವನಿಯಾದಂತಹ ಒಂದು ಒಲವಾಗಿ ಅದು ಹೊರಹೊಮ್ಮುತ್ತದೆ. ಇನ್ನೊಂದು ಅಳಲಿಗೆ ಅನುತಾಪ, ಅಳಲಿಗೆ ಅಂತಂದ್ರೆ ದುಃಖಕ್ಕೆ ಮರುಕ ಅನ್ನೋದು ಪ್ರತಿಧ್ವನಿ ಆಗ್ತದೆ. ಅದೇ ರೀತಿ ಸೆಣಸಿಗೆ ಬೀರ, ಸೆಣಸು ಅಂದ್ರೆ ಹೋರಾಟಕ್ಕೆ, ವೀರತ್ವ ಇಲ್ಲದಿದ್ರೆ ಆ ಸೆಣಸಿಗೆ ಅರ್ಥವೇ ಇರೋದಿಲ್ಲ. ಹೀಗಾಗಿ ಹೋರಾಟಕ್ಕೆ ಪ್ರತಿಧ್ವನಿ ಯಾವುದು ಅಂತಂದ್ರೆ ವೀರತ್ವ. ಹೇಡಿಯಾದಂತಾರೆ, ಹೇಡಿಯಾಗಿದ್ದಾನೆ ಅಂತಂದ್ರೆ ಅದು ಪ್ರತಿಧ್ವನಿ ಆಗೋದೇ ಇಲ್ಲ ಅದು. ಹೀಗಾಗಿ ಸೆಣಸಿಗೆ, ಹೋರಾಟಕ್ಕೆ ವೀರತ್ವವೇ ಬಹಳ ಮುಖ್ಯವಾದಂತ ಒಂದು ಪ್ರತಿಧ್ವನಿ ಆಗ್ತದೆ. ಅದೇ ರೀತಿಲಿ ಘನಗರ್ಜಿತಕ್ಕೆ ದೈನ್ಯ, ಘನಗರ್ಜಿತಕ್ಕೆ ಅಂತಂದ್ರೆ ಒಂದು ಜೋರಾದಂತ ಒಂದು ಶಬ್ದ ಯಾರು ಹೆದರಿಸಿದ್ರೆ ಅಂತ ಹೆದರಿಕೆಗೆ ದೈನ್ಯ, ದೈನ್ಯತೆಯೇ ಬಹಳ ಮುಖ್ಯವಾದಂತ ಒಂದು ಪ್ರತಿಧ್ವನಿ. ಅದಕ್ಕೆ ಇನ್ನೊಂದು ರೀತಿ ಅದಕ್ಕೊಂದು ಮರು ಘನಗರ್ಜಿತ ಮಾಡಿದ್ರೆ ಅದು ಪ್ರತಿಧ್ವನಿ ಆಗೋದಿಲ್ಲ, ಅದಕ್ಕೆ ದೈನ್ಯ ಮಾಡಿದ್ರೆ, ದೈನ್ಯತೆಯನ್ನು ತೋರಿಸಿದ್ರೆ ಅದೊಂದು ಪ್ರತಿಧ್ವನಿ ಆಗ್ತದೆ ಅನ್ನೋ ಭಾವ ಇಲ್ಲಿದೆ. ಹೀಗಾಗಿ ಜಗತ್ ಪ್ರಕೃತಿ ಪಾಡುವವೋಲ್ ಅನ್ನೋ ಮಾತು, ಜಗತ್ತಿನ ಪ್ರಕೃತಿ, ಜಗತ್ತು ಮತ್ತು ಪ್ರಕೃತಿ ಇವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಧ್ವನಿ

ಧ್ವನಿ ಇದ್ದ ಹಾಗೆ ಅವುಗಳ ಹಾಡುವ ರೀತಿಯಲ್ಲಿ ಮನುಷ್ಯನ ಬದುಕು ಕೂಡ ಈ ರೀತಿಯ ಧ್ವನಿ ಪ್ರತಿಧ್ವನಿಗಳ ಒಂದು ಸರಮಾಲೆ ಅನ್ನೋದನ್ನ ಡಿವಿಜಿಯವರು ವಿವರಿಸ್ತಾ ಇದ್ದಾರೆ.

ಜಗದ ಸಂತಾಪ ಸಂತಸ ಸಂಭ್ರಮಂಗಳುಲಿ ಬಗಿದು ನರ ನೆದೆಯ ಜೀವವ ಪಿಡಿದು ಕುಲುಕೆ. ಜಗದ ಸಂತಾಪ ಸಂತಸ ಸಂಭ್ರಮಂಗಳುಲಿ ಬಗಿದು ನರ ನೆದೆಯ ಜೀವವ ಪಿಡಿದು ಕುಲುಕೆ. ಸ್ವಗಯಿಪುದು ಮನಸಿಗದು ಕವಿಕಲಾ ರಸಿಕರ್ಗೆ ಜಗಸೂರ್ಯ ನೀಂಕಮಲ ಮಂಕುತಿಮ್ಮ. ಸ್ವಗಯಿಪುದು ಮನಸಿಗದು ಕವಿಕಲಾ ರಸಿಕರ್ಗೆ ಜಗಸೂರ್ಯ ನೀಂಕಮಲ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಮನುಷ್ಯನ ಅನುಭವ ಅದು ಸಂತಾಪ ಇರ್ಬೋದು, ಸಂತಸ ಇರ್ಬೋದು, ಸಂಭ್ರಮ ಇರ್ಬೋದು, ಅವುಗಳ ಹುಲಿ, ಅವುಗಳ ಧ್ವನಿ ಹೇಗೆ ಕವಿ ಕಲಾ ರಸಿಕರಿಗೆ ಅದು ಸೊಗೈಸ್ತದೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಇನ್ನೊಂದು ಜಗತ್ತಿನ ಸಮುದಾಯವನ್ನು ಇಲ್ಲಿ ಕವಿ ತರ್ತಾ ಇದ್ದಾನೆ. ಅದು ಕವಿ ಕಲಾ ರಸಿಕರು ಎನ್ನುವ ಒಂದು ಸಮುದಾಯ. ಅಂದರೆ ಜಗತ್ತಿನ ಸಂತಾಪ ಇರ್ಬೋದು, ಸಂತಸ ಇರ್ಬೋದು, ಸಂಭ್ರಮ ಇರ್ಬೋದು, ಅವು ವ್ಯಕ್ತಿತ್ವವನ್ನು, ಮನುಷ್ಯನ ಅನುಭವವನ್ನು ಅವು ಹಿಡಿದು ಕುಲುಕಿಸ್ತಾ ಇರ್ತವೆ, ಅವುಗಳನ್ನು ಆ ವ್ಯಕ್ತಿತ್ವವನ್ನು ಹಣ್ಣು ಮಾಡ್ತಾ ಇರ್ತವೆ. ಆದರೆ ಕವಿ ಕಲಾ ರಸಿಕರಿಗೆ ಇಂತಹ ಅನುಭವ ಏನಿದೆ, ಅದು ದುಃಖ ಇರ್ಬೋದು, ಅನುತಾಪ ಇರ್ಬೋದು, ಸಂತಾಪ ಇರ್ಬೋದು, ಸಂತಸ ಇರ್ಬೋದು, ಇಂತಹ ಅನುಭವ ಅದು ಕವಿ ಕಲಾ ರಸಿಕರಿಗೆ ಒಂದು ರೀತಿಯಲ್ಲಿ ಸೊಗೈಸ್ತದೆ. ಅಂತಂದರೆ ಇಟ್ ಬಿಕಮ್ಸ್ ಎ ಕ್ರಿಯೇಟಿವ್ ಎಲಿಮೆಂಟ್ ಅನ್ನೋ ಅರ್ಥ ಇಲ್ಲಿ ಬರ್ತಾ ಇದೆ. ಅಂತಂದರೆ ಇಂತಹ ಜಗತ್ತಿನ ಅನುಭವವೇ ಕವಿಗಳಿಗೆ ಮತ್ತು ರಸಿಕರಿಗೆ ಅವರ ಸೃಜನಶೀಲತೆಗೆ ಒಂದು ದ್ರವ್ಯವಾಗ್ತದೆ ಅನ್ನೋ ಮಾತು. ಡಿ ವಿಜಿಯವರು ಸ್ವತಃ ಕವಿಗಳಾಗಿರೋದ್ರಿಂದ ಇಂಥ ಅನುಭವಗಳು ಹೇಗೆ ಒಂದು ಸೃಷ್ಟಿಶೀಲತೆಯ, ಸೃಜನಶೀಲತೆಯ ಭಾಗವಾಗಿರೋದು ಹೇಗೆ ಅನ್ನೋದನ್ನು ಕೂಡ ಇಲ್ಲಿ ಡಿ ವಿಜಿಯವರು ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರಿ. ವಿವಿಧ ಭಾರತಿ 102.9

ಈಗ ಒಂದು ಗೀತೆಯ ಬಿಟ್ಟನ್ನು ಕೇಳುವಂತಹ ಸಮಯ. ಏಳುಮನೆ ಚಿತ್ರದ ಬಿಟ್ ಇದು. ಜಿತಿನ್ ರಾಜ್ ಅವರ ಗಾಯನ, ನಾಗಾರ್ಜುನ್ ಶರ್ಮಾರವರ ರಚನೆ, ಇಮಾನ್ ಡಿರವರ ಸಂಗೀತ ಸಂಯೋಜನೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 7:35 ಆಗಲಿದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು, ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ ಸಿದ್ಧವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ಧವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ, ಕಳೆದ ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶ

0: ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ಮಾತನಾಡಿ, ದೇಶಾದ್ಯಂತ ರಸಗೊಬ್ಬರಗಳ ಒಟ್ಟಾರೆ ದಾಸ್ತಾನು ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಮುಂಗಾರು ಋತುವಿಗೆ ರಸಗೊಬ್ಬರಗಳ ಅಗತ್ಯವನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು 380 ಲಕ್ಷ ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಎಂದು ಮರು ಮೌಲ್ಯಮಾಪನ ಮಾಡಿದೆ ಎಂದು ಮಾಹಿತಿ ನೀಡಿದರು. ರೈತರು ಸುಮಾರು 86 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ 23% ಹೆಚ್ಚು. ಪ್ರಸ್ತುತ ದೇಶಾದ್ಯಂತ ರಸಗೊಬ್ಬರ ಲಭ್ಯತೆಯಲ್ಲಿ ಯಾವುದೇ ದೊಡ್ಡ ಸವಾಲು ಇಲ್ಲ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು INDI ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. INDI ಮೈತ್ರಿಕೂಟದ ಎಲ್ಲ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಲಿವೆ. ಮುಂದಿನ ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಿಬಿಎಸ್ಇಯ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ನೀನಾ ಬನ್ಸಾಲ್ ಕೃಷ್ಣ ಮತ್ತು ಮಧು ಜೈನ್ ಅವರಿದ್ದ ನ್ಯಾಯಪೀಠ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ NSUI ಸಲ್ಲಿಸಿದ ಅರ್ಜಿಯ ಕುರಿತು ಕೇಂದ್ರ ಸರ್ಕಾರ ಮತ್ತು ಸಿಬಿಎಸ್ಇಯಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಇದೇ ವೇಳೆ ಮುಂದಿನ ವಿಚಾರಣೆಯನ್ನು June 12 ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ %49.8 ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ %23.2 ಮತಗಳೊಂದಿಗೆ 2ನೇ ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ %9.9 ಮತಗಳೊಂದಿಗೆ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಆರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಆರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ ಮೂರನೇ ದಿನದಾಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. ಕೆಎಲ್ ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಭ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: 92.9 FM. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:45:58. ಸೇಫ್ ಡ್ರೈವ್ನ ಗಾನ ಬಜಾನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಗಾನ ಬಜಾನದಲ್ಲಿ ಮೊದಲ ಮಳೆ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು ನಿಮ್ಮ ಸಂದೇಶಗಳು ಸಹ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಒಂದಷ್ಟು ಗೀತೆಗಳನ್ನ ಕೇಳ್ತಾ ಸಾಗೋಣ ಸ್ನೇಹಿತರೆ. ಈಗ ಸಲಗ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸಂಜಿತ್ ಹೆಗಡೆ ಹಾಗೂ ಐಶ್ವರ್ಯ ರಂಗರಾಜನ್ ರವರ ಗಾಯನ, ನಾಗಾರ್ಜುನ್ ಶರ್ಮಾರವರ ರಚನೆ, ಚರಣ್ ರಾಜ್ ರವರ ಸಂಗೀತ ಸಂಯೋಜನೆ

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಹಾಗೆ ಹನುಮಂತಪ್ಪ ಹುಲುಗಮ್ಮನವರ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಇಡೀ ಹೊತ್ತಿನಲ್ಲಿ ಮೂಡಿಬಂದ ಅಮೆರಿಕ ಅಮೆರಿಕ ಚಿತ್ರದ ಗೀತೆ ಇಷ್ಟವಾಯಿತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಗೆಜ್ಜೆನಾದ ಚಿತ್ರದ ಹಾಡನ್ನು ಕೇಳಿ ತುಂಬ ಖುಷಿಯಾಯಿತು, ಧನ್ಯವಾದಗಳು ಅಂತ ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾ, ಗುಡ್ ಈವ್ನಿಂಗ್ ಮ್ಯಾಮ್, ಎಷ್ಟು ದಿನ ಆಗಿತ್ತು ಮುಂಗಾರಿನ ಮಿಂಚಿನ ಸೈಲೆನ್ಸ್ ಸಾಂಗ್ ಕೇಳಿ ನನ್ನ ನೆನಪಿನ ಸರದಿಯಲ್ಲಿ ಮರೆತೇ ಹೋಗಿತ್ತು ಈ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 1102 ಗೀತಾರವರ ಸಂದೇಶ ಇದು. ಹಾಗೆ ನಂಬರ್ ರನ್ನಿಂಗ್ ವಿತ್ 629 ರವರ ಸಂದೇಶ ಬಂದಿದೆ. ಹಾಗೆ ಮುಸ್ಸಂಜೆಯ ಓಲ್ಡ್ ಇಸ್ ಗೋಲ್ಡ್ನ ಹಾಡುಗಳು ಚೆನ್ನಾಗಿದೆ ಮೇಡಮ್ ಅಂತ ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜಿ ಸಿ ನಗರ್ನಿಂದ ಸಂದೇಶವನ್ನು ಕಳಿಸಿದ್ರೆ, ಇಂದಿರಾರವರು ಹೈದರಾಬಾದ್ನಿಂದ ಓಲ್ಡ್ ಇಸ್ ಗೋಲ್ಡ್ ಗೀತೆಯ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ಸೂಪರ್ ಆಗಿದ್ದಾವೆ ಮ್ಯಾಮ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹಾಗೆ ಇಂದು ಆಕಾಶವಾಣಿಯಲ್ಲಿ ಪ್ರಸಾರವಾಗ್ತಿರುವ ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೆಬ್ಬಾಳದ ರಮೇಶ್ ಅವರ ಸಂದೇಶ ಬಂದಿದೆ. ಹಾಗೆ ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಅಂತ ಮೋನಿಕಾ ಹಾಸನ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸತೀಶ್ ಹೆನ್ಎಚ್ ನಗರಕೆರೆ ಇಲ್ಲಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸೇಫ್ ಡ್ರೈವ್ನಲ್ಲಿ ಸುಮಧುರ ಹಾಡುಗಳ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್ ಇವರು ಓಲ್ಡ್ ಇಸ್ ಗೋಲ್ಡ್ನ ಕಾರ್ಯಕ್ರಮದ ಎಲ್ಲ ಹಾಡುಗಳು ಸೂಪರ್ ಪ್ರಸಾರ ಮಾಡಿದ ವಿವಿಧ ಭಾರತಿಗೆ ಮತ್ತು ನಿರೂಪಕರಿಗೆ ತುಂಬ ಧನ್ಯವಾದಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮ್ಮಟಿ, ಶುಭ ಸಂಜೆ, ನಮಸ್ಕಾರಗಳು, ಓಲ್ಡ್ ಇಸ್ ಗೋಲ್ಡ್ನ ಅಪರೂಪದ ಗೀತೆಗಳನ್ನ ಕೇಳಿ ಖುಷಿಯಾಯಿತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ನಂಬರ್ ರನ್ನಿಂಗ್ ವಿತ್ 368 ಇವತ್ತಿನ ಹಳೆಯ ಹಾಡುಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸರ್ವೇಶ್ ಮಠ ಪಟ್ಟಣ ಗ್ರಾಮದಿಂದ ಕಲಬುರಗಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಣಿ ಹಳೇಬೀಡು ಇಲ್ಲಿಂದ, ಹಾಗೆ ಯಾರ ಸಂದೇಶ ಇದು, ಕವಿತಾ ಶ್ರೀನಿವಾಸ್ ರವರ ಸಂದೇಶ ಬಂದಿದೆ. ಇವರು ಓಲ್ಡ್ ಇಸ್ ಗೋಲ್ಡ್ನ ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ಗಾನ ಭಜನಾ ಕಾರ್ಯಕ್ರಮದ ಮೊದಲ ಗೀತೆ, ಮೊದಲ ಮಳೆಯ ಬಗ್ಗೆ ಇಷ್ಟ ಆಯಿತು, ಬಿಸಿಲ ತಾಪದಲ್ಲಿ ಇರಲು ಕಷ್ಟ ಆಗಿತ್ತು, ಇವಾಗ ಮೊದಲ ಮಳೆ ಬರ್ತಾ ಇದೆ, ಮನಸ್ಸಿಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇರುವ ನಿಮಗೆ ಧನ್ಯವಾದಗಳು ಅಂತ. ಹಾಗೆ ಮೊದಲ ಮಳೆಯ ಸುಗಂಧ ಪರಿಮಳಯುಕ್ತ ಮಣ್ಣನ್ನು ಮರೆಯೋದುಂಟೆ, ಇತ್ತೀಚೆಗೆ ಮೊದಲ ಮಳೆ ಬರುವುದನ್ನು ನೋಡುವ ಸಲುವಾಗಿ ಹೊರಗೆ ಹೋಗಿ ಜಾರಿ ಬಿದ್ದೆ, ಬಿದ್ದರೂ ನೋವಾಗದೆ ಖುಷಿಯಾಯಿತು ಅಂತ ಅನು ಸಂದೇಶವನ್ನು ಕಳಿಸಿದ್ದಾರೆ. ಇಷ್ಟವಾಗೋ ವಿಷಯ ಇದ್ದಾಗ ಅಲ್ಲಿ ನೋವಾದರೂ ಸಹ ಖುಷಿಯಾಗುತ್ತೆ ಅನ್ನೋದನ್ನು ಇವರು ತಿಳಿಸ್ತಾ ಇದ್ದಾರೆ. ಹಾಗೆ ಕೃತಿಕಾ ಹೆಸರಘಟ್ಟದಿಂದ, ಮೊದಲ ಮಳೆ ಅಂದರೆ ತುಂಬ ಇಷ್ಟ, ಚಳಿಯಲ್ಲಿ ಒಂದು ಕಪ್ ಟೀ ಜೊತೆ ರೇಡಿಯೋ ಕೇಳ್ತಾ ಇದ್ರೆ ಅದ್ಭುತವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವರು ಓಲ್ಡ್ ಇಸ್ ಗೋಲ್ಡ್ನ ಗೀತೆಗಳನ್ನ ಮೆಚ್ಚಿದ್ದಾರೆ. ಪಾಂಡವಪುರದಿಂದ ಹರಳಹಳ್ಳಿ ಪುಟ್ರಾಜೂರವರ ಸಂದೇಶ ಬಂದಿದೆ. ನಾವು ಬಾಲ್ಯದಲ್ಲಿ ಇರುವಾಗ ಮಳೆ ಬಂತಂದ್ರೆ ಸಾಕು, ಮನೆಗಿಂತ ರಸ್ತೆಯಲ್ಲಿ ಹೆಚ್ಚು ಇರ್ತಾ ಇದ್ವಿ. ಆಗ ಮಳೆಯಲ್ಲಿ ನೆನೆಯುವುದು, ಆಟ ಆಡೋದು ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು. ಆಗ ನಾವು ಮಳೆಯಲ್ಲಿ ನೆನೆದಾಗ ಖುಷಿ ಬಿಟ್ಟು ಮತ್ತೇನು ತೊಂದರೆಗಳು ಆಗ್ತಾ ಇರಲಿಲ್ಲ. ಆದರೆ ಈಗ ನಾವು ದೊಡ್ಡವರಾದ ಮೇಲೆ ನಮ್ಮ ಮಕ್ಕಳನ್ನು ಮಳೆ ಬಂತಂದರೆ ಹೊರಗಡೆ ಬಿಡದೆ ಮನೆಯೊಳಗೆ ಕೂಡಿ ಹಾಕುತ್ತೇವೆ, ಏಕೆಂದರೆ ಈಗಿನ ಮಕ್ಕಳಿಗೆ ಮಳೆಯಲ್ಲಿ ನೆನೆದರೆ ಕೆಮ್ಮು, ಶೀತ, ಅದು ಇದು ಅಂತ ಹಲವು ಕಾಯಿಲೆಗಳು ಬರುತ್ತವೆ ಎಂಬ ಭಯದಿಂದ ಈಗ ನಮ್ಮ ಪಾಂಡವಪುರದ ಕಡೆ ಈ ವರ್ಷದ ಮಳೆ ಈಗಾಗಲೇ ಪ್ರಾರಂಭವಾಗಿ 7-8 ಬಾರಿ ಸುರಿದಿದೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಶುಭ ಸಂಜೆ ಮೇಡಮ್, ಮೊದಲ ಮಳೆಯ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಭಾಗಕ್ಕೆ ಮೊದಲ ಮಳೆ ಮೊನ್ನೆ ನಿನ್ನೆ ಸಾಕಷ್ಟು ಮಳೆಯಾಗಿದ್ದು, ಈ ಮಳೆ ನಮ್ಮ ತಾಲೂಕು ಹಳ್ಳಿಗಳಲ್ಲಿ ಮಾತ್ರ ಆಗಿದ್ದು ಕೃಷಿ ಚಟುವಟಿಕೆ ಕಾರ್ಯ ತಯಾರಿ ನಡೀತಾ ಇದೆ. ಆದರೆ ಪಟ್ಟಣ ಪ್ರದೇಶದಲ್ಲಿ ಇನ್ನೂ ಮಳೆಯಾಗಿಲ್ಲ, ಕೇವಲ ಗುಡುಗು ಮಿಂಚು ಮೋಡ ಕವಿದ ವಾತಾವರಣವಿದೆ. ಇನ್ನೊಂದು ಸಂತೋಷದ ವಿಚಾರ ಅಂದರೆ ಬೇಸಿಗೆಯ ಬಿಸಿಲು ಸಾಕಷ್ಟು ಕಡಿಮೆಯಾಗಿದೆ, ತಂಪಾದ ವಾತಾವರಣ ನಗರ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ, ಮಳೆಗಾಗಿ ಕಾಯ್ತಾ ಇದ್ದೀವಿ, ಪ್ರಸಾರವಾಗ್ತಿರುವ ಹಾಡುಗಳು ಇಂಪಾಗಿವೆ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ, ನಾವು ಚಿಕ್ಕವರಿದ್ದಾಗ ಜೂನ್ಗೆ ಶಾಲೆ ಶುರುವಾಗುವ ಸಮಯಕ್ಕೆ ಮಳೆ ಶುರುವಾಗ್ತಾ ಇತ್ತು, ಮಳೆಯಲ್ಲಿ ಪುಸ್ತಕ ನೆನೆಯದಂತೆ ಇಂಕ್ ಪೆನ್ನಿನಲ್ಲಿ ಬರೆದದ್ದು ಅಳಿಸಿ ಹೋಗದಂತೆ ಕಾಯ್ದುಕೊಳ್ಳುವುದು ಕಷ್ಟವಾಗ್ತಾ ಇತ್ತು. ಮೊದಲ ಮಳೆ, ಗಾಳಿ, ಮಿಂಚು, ಗುಡುಗಿನ ಜೊತೆಗೆ ಆಲಿ ಕಲ್ಲು ಬೀಳುತ್ತಿತ್ತು, ತಲೆ ಮೇಲೆ ಬಿದ್ದರೆ ಕಲ್ಲು ಬಿದ್ದಂತೆ ನೋವಾಗುತ್ತಿತ್ತು ಮೇಡಮ್ ಅಂತ ಇವರು ನೆನಪಿಸ್ಕೊಂಡಿದ್ದಾರೆ.
ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ವಿವಿಧ ಭಾರತಿಗೆ ಸಾಯಂಕಾಲದ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಬಿಸಿಲು ನಗರಿ ಕಲಬುರಗಿಯಿಂದ ರಾಧಾಕೃಷ್ಣರವರು. ಇಂದು ಮುಂಗಾರು ಪ್ರವೇಶ ಅಂದರೆ ಮಳೆಗಾಲ ಪ್ರಾರಂಭ. ಭಾರತದಾದ್ಯಂತ ಮಳೆ ಬಂದು ರೈತರು ಹರುಷವಾಗಲಿ, ನಾಡು ಸಮೃದ್ಧಿಯಾಗಲಿ, ಎಲ್ಲೆಡೆ ಹಸಿರು ಮರ ಗಿಡಗಳು ತುಂಬಲಿ, ಭೂಮಿ ತಾಯಿ ನಲಿದಾಡಲಿ. ಮೊದಲನೆಯ ಮಳೆ ಹನಿ ಭೂಮಿಯನ್ನು ಸ್ಪರ್ಶಿಸಿದಾಗ ಅದರ ಸುವಾಸನೆ, ನೀವೇ ಹೇಳಿದ್ದು ನಿಜ. ಕಲಬುರಗಿಯಲ್ಲಿ ಇನ್ನೂ ಬಿಸಿಲಿನ ತಾಪ ಇದೆ. ಎಲ್ಲ ಕಡೆ ನೀರಿನ ಟ್ಯಾಂಕರ್ಗಳ ಸದ್ದು ಮಾಡ್ತಾ ಇವೆ. ಆದಷ್ಟು ಬೇಗ ವರುಣದೇವ ಭೂಮಿಗೆ ಮಳೆ ಸುರಿಸಲಿ ಎಂದು ನಮ್ಮ ಅಪೇಕ್ಷೆ. ನೀವೇನಂತೀರಿ ಮೇಡಮ್ ಅಂತಿದ್ದಾರೆ. ನಾವು ಸಹ ಅದನ್ನೇ ಆಶಿಸ್ತೀವಿ. ಎಲ್ಲ ಭಾಗಕ್ಕೂ ಒಳ್ಳೆಯ ಮಳೆ ಈ ವರ್ಷ ಆಗಲಿ ಅಂತ ಆಶಿಸೋಣ. ಹಾಗೆ ಮೇಡಮ್, ನಮ್ಮ ಬಾಲ್ಯದ ದಿನಗಳಲ್ಲಿ ಹಳ್ಳಿಯಲ್ಲಿದ್ದಾಗ ಮಳೆಗಾಲದ ದಿನದಲ್ಲಿ ಸಂಜೆ ಶಾಲೆ ಬಿಟ್ಟಾಗ ಮಳೆಯಲ್ಲಿ ನೆನೆಯುತ್ತೇವೆ ಎಂದು ತಲೆ ಮೇಲೆ ಪುಸ್ತಕದ ಚೀಲವನ್ನು ಇಟ್ಟುಕೊಂಡು ಮನೆಗೆ ಮಳೆಯಲ್ಲೇ ನೆನೆಯುತ್ತಾ ಓಡಿಕೊಂಡು ಬರ್ತಾ ಇದ್ವಿ. ಮತ್ತು ಕೆಲವೊಮ್ಮೆ ಜಾರಿ ಬಿದ್ದು ಮೈಯೆಲ್ಲ ಕೆಸರು ಮಾಡಿಕೊಂಡಿದ್ದ ನೆನಪು ಸಹ ಇದೆ. ಜೊತೆಗೆ ಮೊದಲ ಮಳೆ ಸಮಯದಲ್ಲಿ ಬಿದ್ದ ನಂತರ ಮಣ್ಣಿನ ವಾಸನೆ ಹೀರಿಕೊಳ್ಳುವುದೇ ಒಂದು ಒಳ್ಳೆಯ ನೆನಪಾಗುತ್ತೆ ಅಂತ ಉಮೇಶ್ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ ಶುಭ ಸಂಜೆ, ಹರಿಹರದಲ್ಲಿ ಮಧ್ಯಾಹ್ನದಿಂದ ಮಳೆ ಬರ್ತಾನೆ ಇದೆ ಮೇಡಮ್ ಅಂತ ಸಂದೇಶವನ್ನು ಕಳಿಸಿ ತಿಳಿಸ್ತಾ ಇದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ, ಓಲ್ಡೀಸ್ಗಳನ್ನ ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು ಅಂತಿದ್ದಾರೆ. ಹಾಗೆ ಮೇಡಮ್, ನನಗೆ ಮೊದಲ ಮಳೆ ತುಂಬ ಇಷ್ಟ ಮತ್ತು ಹಾಡುಗಳು ಸೊಗಸಾಗಿ ಮೂಡಿ ಬಂತು ಅಂತಿದ್ದಾರೆ. ಮೊದಲ ಮಳೆಯಿಂದ ಹೊಮ್ಮುವ ಮಣ್ಣಿನ ಪರಿಮಳ ನನಗೆ ಇಷ್ಟ ಅಂತ ನಡಿಲಾ ಲಂಕೇಶ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ ಸಂಜು ವೆಡ್ಸ್ ಗೀತ 2 ಚಿತ್ರದ ಗೀತೆ ಮಳೆಯ ಗೀತೆ. ಸಂಗೀತ ರವೀಂದ್ರನಾಥ್ ರವರ ಗಾಯನ, ಕವಿರಾಜ್ರವರ ರಚನೆ, ಶ್ರೀಧರ್ ವಿ ಸಂಭ್ರಮರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಗಾನ ಭಜನ. ಮೊದಲ ಮಳೆ ಬಗ್ಗೆ ಮಾತಾಡಿದ್ವಿ, ಮೊದಲ ಮಳೆ ಬೀಳ್ತಾ ಇರುವಂತಹ ಈ ಸಮಯದಲ್ಲಿ, ಹಾಗೆ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಶಯ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯು 90 ವರ್ಷ ಪೂರೈಸಿದ ಸಂಭ್ರಮದ ಅಂಗವಾಗಿ ಇಂದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಗ್ರಂಥಾಲಯವು ವಿಶೇಷ ಭಾವಚಿತ್ರ ಪ್ರದರ್ಶನವನ್ನು ಕೇಂದ್ರದ ಆವರಣದಲ್ಲಿ ಏರ್ಪಡಿಸಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಕೆಪಿ ಸಂಜೀವ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಭಾರತದಲ್ಲಿ ಗೃಹ ಉಳಿತಾಯ ಮತ್ತು ಸಂಪತ್ತು ಸೃಷ್ಟಿಗೆ ಬಂಡವಾಳ ಮಾರುಕಟ್ಟೆಗಳು ಪ್ರಮುಖ ಮಾರ್ಗವಾಗಿ ಹೊರಹೊಮ್ಮುತ್ತಿವೆ ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತ ಪಾಂಡೆ ಇಂದು ತಿಳಿಸಿದ್ದಾರೆ. ಐಸಿಐಸಿಐ ಸೆಕ್ಯುರಿಟೀಸ್ ಇಂಡಿಯಾ ಇನ್ವೆಸ್ಟರ್ ಕಾನ್ಫರೆನ್ಸ್ 2026 ಉದ್ದೇಶಿಸಿ ಅವರು ಮಾತನಾಡಿದರು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿವೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಸಮ್ಮುಖದಲ್ಲಿ ಈ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಯಿತು. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
2: ನಂಗೀಗ 90ರ ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ, ನನ್ನ ದೇವರುಗಳೆಲ್ಲ.
2: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
3: ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿ ಸರಳ ಗಗನ.
2: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 8:05 ಆಗಿದೆ. ಈಗ ಯಾವ ಕಾರ್ಯಕ್ರಮದ ಸಮಯ ಇದು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೋಮವಾರದ ಈ ಸಮಯ ಭಾವಗೀತೆಗಳನ್ನ ಕೇಳ್ತಾ ಭಾವನಾ ಲೋಕದಲ್ಲಿ ವಿಹರಿಸುವಂತಹ ಭಾವಚಿತ್ತಾರ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಭಾವಗೀತೆಗಳನ್ನ ಕೇಳ್ತಾ ಆ ಗೀತೆಗಳ ಕುರಿತು ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಿಳಿಸ್ತಾ ನಮ್ಮ ಜೊತೆಯಾಗಿರಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಇವತ್ತಿನ ಮೊದಲ ಭಾವಗೀತೆ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ. ಸಿ ಅಶ್ವಥ್ರವರ ಗಾಯನ, ಕೆ ಎಸ್ ನರಸಿಂಹಸ್ವಾಮಿರವರ ರಚನೆ.

ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ಮೊದಲನೇ ಗೀತೆಯನ್ನು ಕೇಳಿದ್ವಿ. ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯಲ್ಲಿ ಮೂಡಿಬಂದಂಥ ಅದ್ಭುತ ಗೀತೆಯಾಗಿತ್ತು ನಿನ್ನ ಪ್ರೇಮದ ಪರ್ಯ. ಈ ಗೀತೆಯನ್ನು ಮೆಚ್ಚಿ ಸಂದೇಶಗಳು ಸಹ ಬರ್ತಾ ಇವೆ. ಈಗ ಮೂಡಿ ಬರ್ತಾ ಇರುವಂತಹ ಭಾವಗೀತೆ, ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕುಂತೇವ ಇಳೆಯೊಡನ ಇಳೆಯೊಡನೆ ಜಳಕ ಮಾಡುವ ಅನ್ನೋ ಈ ಗೀತೆಯ ರಚನೆ ದರಾ ಬೇಂದ್ರೆಯವರದು. ಹಾಡಿದ್ದಾರೆ ಪ್ರೇಮಲತಾ ದಿವಾಕರ್.

ಮಳೆ ಬರುವ ಸಮಯದಲ್ಲಿ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕುಂತೀವ ಇಳೆಯೊಡನೆ ಜಡಕ ಮಾಡುವ ಅನ್ನೋ ಭಾವಗೀತೆಯನ್ನು ಕೇಳಿದ್ವಿ. ದರಾ ಬೇಂದ್ರೆಯವರ ರಚನೆ ಈ ಗೀತೆಗಿತ್ತು. ಈಗ ಮುಂದಿನ ಭಾವಗೀತೆಯನ್ನು ಕೇಳುವಂತಹ ಸಮಯ. ಆನಂದಮಯ ಈ ಜಗ ಹೃದಯ ಅನ್ನೋ ಗೀತೆ ಮೂಡಿ ಬರ್ತಾ ಇದೆ. ಶಿವಮೊಗ್ಗ ಸುಬ್ಬಣ್ಣರವರ ಗಾಯನ, ಕುವೆಂಪುರವರ ರಚನೆ.

ಭಾವಚಿತ್ತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಮುಂದಿನ ಭಾವಗೀತೆಯನ್ನ ಕೇಳುವಂತಹ ಸಮಯ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಮಾಲತಿ ಶರ್ಮಾ ಹಾಗೂ ದಿವ್ಯಾ ರಾಘವನ್ ರವರ ಗಾಯನ, ಜಿಎಸ್ ಶಿವರುದ್ರಪ್ಪನವರ ರಚನೆ, ಸಿ ಅಶ್ವಥ್ ರವರ ಸಂಗೀತ ಸಂಯೋಜನೆ.

ಪ್ರೀತಿ ಎಂದರೇನೆಂದು ನೀನು ನನ್ನ ಕೇಳಿದೆ ಅನ್ನೋ ಭಾವಗೀತೆಯನ್ನು ಈಗಷ್ಟೇ ಕೇಳಿದ್ವಿ. ಈಗ ಹುಚ್ಚುಕೋಡಿ ಮನಸ್ಸು ಅದು 16 ವಯಸ್ಸು ಅನ್ನೋ ಭಾವಗೀತೆ ಮೂಡಿ ಬರ್ತಾ ಇದೆ. ಅನುಪಮಾರವರ ಗಾಯನ, ಬಿ ಆರ್ ಲಕ್ಷ್ಮಣ್ ರಾವ್ರವರ ರಚನೆ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

90.9 FM. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:42:45 ಸೋಮವಾರದ ವಿಶೇಷ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ, ಹಾಗೆ ಗೀತೆಗಳ ಮೆಚ್ಚಿ ಸಂದೇಶಗಳು ಸಹ ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಸಂದೇಶಗಳನ್ನ ಓದುವಂಥ ಸಮಯದಲ್ಲಿ ಖಂಡಿತ ಓದ್ತೀನಿ, ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆಯಾಗಿರಿ. ಈಗ

ಭಾವಚಿತ್ತಾರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಭಾವಗೀತೆಯನ್ನು ಕೇಳುವಂತಹ ಸಮಯ. ನಗು ಗುಲಾಬಿ ನಗು ನಗು, ಬಿಗುಮಾ ನದಿ ನಗು ನಗು. ನರಸಿಂಹ ನಾಯಕ್ ಹಾಗೂ KS ಸುರೇಖಾರವರ ಗಾಯನ, KS ನಿಸಾರ್ ಅಹಮದ್ರವರ ರಚನೆ.

ಭಾವಚಿತ್ತಾರ ಕಾರ್ಯಕ್ರಮದ ಮುಂದಿನ ಭಾವಗೀತೆ ದರಾ ಬೇಂದ್ರೆಯರವರ ರಚನೆ ಇರುವಂತಹ ಗೀತೆ ಮುಗಿಲ ಮಾರಿಗೆ ರಾಗ ರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ. ಸಂಗೀತ ಕಟ್ಟಿಯರವರ ಗಾಯನದಲ್ಲಿ

ಮತ್ತೊಂದು ದರಾ ಬೇಂದ್ರೆಯರವರ ರಚನೆಯಲ್ಲಿ ಮೂಡಿಬಂದಿರುವಂತಹ ಗೀತೆ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತು. ಈ ಗೀತೆ ಮೂಡಿ ಬರ್ತಾ ಇದೆ ಸಿ ಅಶ್ವಥ್, ಎನ್ ಎಸ್ ಪ್ರಸಾದ್, ಯಶವಂತ್ ಹಳೆಬಂಡಿ ಹಾಗೂ ಬಾಲಿರವರ ಗಾಯನದಲ್ಲಿ.

ಭಾವಚಿತ್ತಾರ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶಗಳು ಬಂದಿವೆ. ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ. ಸಿ ಅಶ್ವಥ್ ರವರ ಯಾವುದೇ ಹಾಡನ್ನ ಕೇಳಿದಾಗ ಅವರ ಧ್ವನಿ, ಅವರ ಭಾವನೆ ಹೃದಯ ಸ್ಪರ್ಶವಾಗುತ್ತದೆ, ಇದು ನನ್ನ ಅನುಭವ ಅಂತ ಅನಿತಾ ಚಂದ್ರಕಾಂತ್ ಸಂದೇಶ

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:15:28. ಇದು ಯಾವ ಕಾರ್ಯಕ್ರಮದ ಸಮಯ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳೋದಕ್ಕೆ ನೀವೆಲ್ಲರೂ ರೆಡಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಸ್ನೇಹಿತರೆ, ಗೀತೆಗಳನ್ನ ಕೇಳ್ತಾ, ಗೀತೆಗಳು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅನ್ನೋದನ್ನ ತಿಳಿಸ್ತಾ ನಮ್ಮ ಜೊತೆಯಾಗಿರಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091019. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕಯಾಮತ್ ಚಿತ್ರದ ಗೀತೆ. ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಸಮೀರ್ ರವರ ರಚನೆ, ನದೀಮ್ ಶ್ರವಣ್ ರವರ ಸಂಗೀತ ಸಂಯೋಜನೆ.
1: वैसे मुझे अमीरों से मिलने का कोई खास शौक नहीं है.
2: तो फिर मुझसे प्यार क्यों किया? हाँ,
1: एक कमबख्त दिल है की गलती कर बैठता है और भुगतना हमको पड़ता है.
2: तो भुगतो.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮೇ ಕಿಲಾಡಿ ತೂ ಅನ್ನಾಡಿ ಚಿತ್ರದಿಂದ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನದಲ್ಲಿ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದೀರಾ, ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಒಂದಷ್ಟು ಸಂದೇಶಗಳು ಸಹ ಬರ್ತಾ ಇದೆ. ಈಗ ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ. ಕುಚ್ ನಾ ಕಹೋ ಚಿತ್ರದ ಗೀತೆ ಇದು. ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಶಂಕರ್ ಎಹಸಾನ್ ಲಾಯ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಚೋರಿ ಚೋರಿ ಚುಪ್ಕೆ ಚುಪ್ಕೆ ಸಿನಿಮಾದ ಟೈಟಲ್ ಟ್ರ್ಯಾಕ್. ಬಬೂಲ್ ಸುಪ್ರಿಯೋ ಹಾಗೂ ಅಲ್ಕಾ ಯಾಜ್ಞಿಕ್ ತಂಡದವರ ಗಾಯನ, ಸಮೀರ್ ರವರ ರಚನೆ, ಅನು ಮಲ್ಲಿಕ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 9:45:55 ಇನ್ನು ಕೆಲವೇ ಸಮಯದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಸ್ನೇಹಿತರೆ. ಈಗ ಮುಂದಿನ ಮಧುರವಾದ ಗೀತೆಯನ್ನ ಕೇಳುವಂತಹ ಸಮಯ. ವಜೀರ್ ಚಿತ್ರದ ಗೀತೆ ಇದು. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಗಾಯನ, ವಿದು ವಿನೋದ್ ಚೋಪ್ರಾ ರವರ ರಚನೆ, ಶಂತನು ಮೊಯಿತ್ರಾ ರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಈ ತಂಪಾದ ಹೊತ್ತಲ್ಲಿ, ಅದು ಮಳೆ ಬೀಳ್ತಾ ಇರುವಂತಹ ಹೊತ್ತಲ್ಲಿ ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತಲ್ವಾ? ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ರು ಸಹ ಅಷ್ಟೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಗೀತೆಗಳ ಆಯ್ಕೆಯನ್ನ ನೀವು ಮೆಚ್ಚಿದ್ದೀರಾ, ನಿಮ್ಮದೇ ಮೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾ ಇದೆ, ರಿಕ್ವೆಸ್ಟ್ ಮಾಡದೇ ಇದ್ರೂ ಸಹ ಅಂತ ಸಂತೋಷದಿಂದ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ ನೋಡ್ತೀನಿ. ಈ ಹಾಡಿನ ನಂತರ ನೋಡ್ತೀನಿ, ಕಿಲಾಡಿ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಅನ್ವರ್ ಸಾಗರ್ ರವರ ರಚನೆ, ಜತಿನ್ ಲಲಿತ್ ರವರ ಸಂಗೀತ ಸಂಯೋಜನೆ.

ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವಂತಹ ಸಮಯ ಈಗ. ಪ್ರೇಮಲತಾ ವಜ್ರ ದ್ಯುತಿ ಬಿದರಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ತುಂಬಾ ಒಳ್ಳೆಯ ನಿರೂಪಣೆಯೊಂದಿಗೆ ನೀವು ಸುಂದರ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ನಮ್ಮ ಬೆಳಗಿನ ಕೆಲಸದ ಆಯಾಸವೆಲ್ಲ ಮಾಯವಾಯಿತು ಅಂತ. ಹಾಗೆ ಆಹಾ ಎಂಥ ಸೊಗಸಾದ ಗೀತೆಗಳು, ಧನ್ಯವಾದಗಳು ಅಂತ ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಾಲಕೃಷ್ಣ ಮುದುಕಣ್ಣ ಕಲಬುರಗಿಯಿಂದ ನನ್ನ ನೆಚ್ಚಿನ ಆಕಾಶವಾಣಿಗೆ 90ರ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಶುಭಾಶಯಗಳಿಗೆ. ಹಾಗೆ ಉಮೇಶ್ ಸಂಕೇಶ್ವರದಿಂದ, ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳು ನಿಜವಾಗಿಯೂ ಮೆಲೋಡಿಯಸ್ ಆಗಿದ್ದವು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಣಿ ಹಳೇಬೀಡು, ಇಲ್ಲಿಂದ ಕಾರ್ಯಕ್ರಮದ ಹಿಂದಿ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ನಂಬರ್ ಎನಿಂಗ್ ವಿತ್ 1109 ಇವರ ಸಂದೇಶ. ಹಾಗೆ ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಮೇಡಮ್, ಕಾರ್ಯಕ್ರಮದಲ್ಲಿ ನಿಮ್ಮ ಆಯ್ಕೆಯ ಒಳ್ಳೊಳ್ಳೆ ಹಿಂದಿ ಹಾಡುಗಳು ತುಂಬಾ ಸೊಗಸಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಗ್ತಾ ಇದೆ, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಿಂದಿ ಮೆಲೋಡಿ ಹಾಡುಗಳು ಸೂಪರ್ ರೀ ಮೇಡಮ್, ಹಾಡುಗಳೆಲ್ಲವೂ ಇಷ್ಟ ಆಗ್ತಾ ಇದೆ, ಹಾಡುಗಳ ಆಯ್ಕೆ ಮತ್ತು ಪ್ರಸಾರಕ್ಕೆ ಆತ್ಮೀಯ ಧನ್ಯವಾದಗಳು ಅಂತ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ನಿರ್ಮಲಾರವರ ಸಂದೇಶ ಬಂದಿದೆ, ಇವರು ಎಲ್ಲ ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ಗೀತೆಗಳು ಒಂದಕ್ಕಿಂತ ಒಂದು ವಿಶೇಷ, ಸೂಪರ್ ಮೇಡಮ್ ಅಂತ ಶ್ಯಾಮಲಾ ಪ್ರಕಾಶ್ ಚಿಕ್ಕ ತಿರುಪತಿಯಿಂದ ಮೆಸೇಜ್ ಮಾಡಿದ್ದಾರೆ. ಮುಡಿ ಬಂದಂಥ ಎಲ್ಲ ಹಿಂದಿ ಹಾಡುಗಳು ಸೂಪರ್ ಅಂತ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್. ಪ್ರಸಾರವಾದಂಥ ಎಲ್ಲ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂದೇಶಗಳ ಮೂಲಕ ನೀವು ಸಹ ತಿಳಿಸಿದ್ರಿ ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ. ಎಲ್ಲ ಗೀತೆಗಳು ನಿಮಗೆ ಇಷ್ಟ ಆಗಿದೆ.

0: ಅಂತ ತಿಳಿಸಿದ್ದಕ್ಕೆ, ಹಾಗೆ ನಿಮ್ಮೆಲ್ಲರ ಮೆಚ್ಚಿನ ಗೀತೆಗಳು ಹಾಗೆ ಪ್ರಸಾರವಾದಂಥ ಗೀತೆಗಳು ಎರಡೂ ಸಹ ಒಂದೇ ಆಗಿದ್ದವು ಅಂತ ನೀವೆಲ್ಲರೂ ಹೇಳಿದ್ದೀರಾ. ಹಾಗಾಗಿ ನಿಮ್ಮೆಲ್ಲ ಸಂದೇಶಗಳನ್ನು ನೋಡಿ ನನಗಂತೂ ಬಹಳನೇ ಖುಷಿಯಾಯಿತು. ನಿಮ್ಮೆಲ್ಲರ ಸಂದೇಶಗಳಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಈ ಪ್ರಶಸ್ತಿಗಳನ್ನು ನೀಡಲಾಯಿತು. ವಿಶಾಖಪಟ್ಟಣದ ಉಕ್ಕಿನ ಕಾರ್ಖಾನೆಯಲ್ಲಿ ಇಂದು ಸಂಭವಿಸಿದ ಭೀಕರ ಅಗ್ನಿ ಅಪಘಾತದಲ್ಲಿ 8 ಮಂದಿ ಸಾವನ್ನಪ್ಪಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕರಗಿದ ಬಿಸಿ ಲೋಹವನ್ನು ಹೊತ್ತೊಯ್ಯುತ್ತಿದ್ದ ಬಕೆಟ್ಗಳು ಲ್ಯಾಡಲ್ನಿಂದ ಕೆಳಗೆ ಬಿದ್ದಾಗ ಈ ಘಟನೆ ಸಂಭವಿಸಿದೆ. ಇದು ಕರಗಿದ ಲೋಹದ ಹಠಾತ್ ಉಲ್ಬಣಕ್ಕೆ ಕಾರಣವಾಗಿ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಅಪಘಾತದ ನಿಖರ ಕಾರಣವನ್ನು ಪತ್ತೆಹಚ್ಚಲು ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆದೇಶಿಸಿದ್ದಾರೆ. ಸಿಬಿಎಸ್ಇಯ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ರಾಜ್ಯ ಹಣಕಾಸು ಆಯೋಗಗಳ ದತ್ತಾಂಶಗಳ ವರದಿಯನ್ನು ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ಇಂದು ಬಿಡುಗಡೆ ಮಾಡಿದರು. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಮಾಜಿ ಪ್ರಧಾನಿ HD ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಟಿಬೆಟಿಯನ್ನರ ಅತ್ಯುನ್ನತ ಆಧ್ಯಾತ್ಮಿಕ ನಾಯಕರಾದ 14ನೇ ದಲೈಲಾಮಾ ಅವರು ನವದೆಹಲಿಯಲ್ಲಿ ಎಡಗಾಲಿನ ಮೊಣಕಾಲು ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರೈಸಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಅವರ ವೈಯಕ್ತಿಕ ವೈದ್ಯರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:03:28. ಪ್ರೇಮ ಗೀತೆಗಳನ್ನ ಕೇಳ್ತಾ

ಪ್ರೇಮ ಗೀತೆಗಳನ್ನ ಕೇಳ್ತಾ, ಪ್ರೇಮದ ಬಗ್ಗೆನೆ ಮಾತಾಡ್ತಾ, ನಿಮ್ಮ ಮಾತುಗಳನ್ನ ಸಂದೇಶಗಳನ್ನ ನೋಡ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತ. ಪ್ರೇಮದ ಯಾವ ಸಬ್ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ಅಂತ ತಿಳಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, 9488

9489109 1029. ಇತ್ತೀಚೆಗೆ ಪ್ರೇಮದ ಬಗ್ಗೆ ಒಂದು ಸಾಲನ್ನು ನೋಡಿದೆ, ಒಂದು ಲೈನನ್ನು ನೋಡಿದೆ. ಅದೇ ಸಾಲು ಇವತ್ತಿನ ಪ್ರೇಮ ನಿನಾದದ ವಿಷಯ. ಆ ಸಾಲು ಹೀಗಿದೆ: ಆಳವಾಗಿ ಪ್ರೇಮಿಸುವರ ಪ್ರೇಮ ಮನದಾಳದಲ್ಲೇ ಉಳಿದು ಹೋಗುತ್ತೆ. ಆಳವಾಗಿ ಪ್ರೇಮಿಸುವರ ಪ್ರೇಮ ಮನದಾಳದಲ್ಲೇ ಉಳಿದು ಹೋಗುತ್ತೆ ಅಂತ ಈ ಸಾಲಿಗೆ ನಿಮ್ಮ ಮಾತುಗಳು ಬರಲಿ, ಸಂದೇಶಗಳನ್ನ ಕಳಿಸಿ. ನಿಮ್ಮೆಲ್ಲರ ಸಂದೇಶಗಳು ಆದಷ್ಟು ಬೇಗನೆ ನಮ್ಮನ್ನು ತಲುಪಲಿ. ಈಗ ಅಮೇರಿಕಾ ಅಮೇರಿಕಾ ಚಿತ್ರದ ಸೂಪರ್ ಹಿಟ್ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಪ್ರೇಮ ನಿನಾದದ ವಿಷಯ, ಇತ್ತೀಚೆಗೆ ಒಂದು ಕಾರ್ನ ಮೇಲೆ ಕಂಡಂತ ಒಂದು ಸಾಲಿದು, ಪ್ರೇಮಿಯೊಬ್ಬರ ಸಾಲು. ಕಾರ್ನ ಹಿಂದೆ ಬರಹಗಳನ್ನ ನೀವು ನೋಡಿರ್ತೀರಾ, ಅದೇ ತರಹದ ಒಂದು ಬರಹ ಇದು, ಅದೇ ತರಹದ ಒಂದು ಪ್ರೇಮದ ಸಾಲನ ಇತ್ತೀಚೆಗೆ ನೋಡಿದೆ. ಆಳವಾಗಿ ಪ್ರೇಮಿಸೋರ ಪ್ರೇಮ ಮನದಾಳದಲ್ಲಿ ಉಳಿದು ಹೋಗುತ್ತೆ ಅನ್ನೋ ಸಾಲು ಕಣ್ಣಿಗೆ ಬಿತ್ತು. ಈಗ ಅದೇ ಸಾಲು ಪ್ರೇಮ ನಿನಾದದ ಇವತ್ತಿನ ವಿಷಯ ಆಗಿದೆ. ನಿಮ್ಮ ಮುಂದೆ ಆ ಸಾಲನ ಇಟ್ಟಿದ್ದೀನಿ, ಆ ಸಾಲಿಗಾಗಿ ನಿಮ್ಮ ಮಾತುಗಳು ಬರಲಿ. ಗೀತೆಗಳನ್ನ ಮೆಚ್ಚಿ ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಆದರೆ ವಿಷಯದ ಕುರಿತಾಗಿ ನಿಮ್ಮ ಸಂದೇಶಗಳನ್ನ ಕಳಿಸಿ ಸ್ನೇಹಿತರೆ. ಆಳವಾಗಿ ಪ್ರೇಮಿಸೋರ ಪ್ರೇಮ ಆ ಪ್ರೇಮಿಯ ಮನದಾಳದಲ್ಲೇ ಉಳಿದು ಹೋಗುತ್ತೆ ಅನ್ನೋ ಈ ಸಾಲು, ಈ ಸಾಲಿನ ಬಗ್ಗೆ ನಿಮಗೇನನ್ಸುತ್ತೆ? ಇದು ನಿಜಾನಾ? ಹೀಗಾಗತ್ತಾ? ನಿಮ್ಮ ಮಾತುಗಳು ಬರಲಿ ಸಂದೇಶಗಳ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಗೌರಮ್ಮ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರಿ ಇದು ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಆಳವಾಗಿ ಪ್ರೇಮಿಸುವರ ಪ್ರೇಮ ಅವರ ಮನದಾಳದಲ್ಲೇ ಉಳಿದು ಹೋಗುತ್ತೆ ಅನ್ನೋ ಸಾಲನ್ನು ನಿಮಗೆ ಕೊಟ್ಟಿದ್ದೀನಿ. ಸಾಲುಗಾಗಿ ಅಂದರೆ ನಿಮ್ಮ ಮಾತಿಗಾಗಿ ಸಾಲು ಕಾಯ್ತಾ ಇದೆ. ನೋಡೋಣ ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ. ಪ್ರೇಮ ನಿನಾದದಲ್ಲಿ ನೀವು ಹೇಳಿದ ಹಾಗೆ ಅತಿಯಾಗಿ ಪ್ರೀತಿಸುವವರು ಎಲ್ಲಿ ತಮ್ಮ ಪ್ರೀತಿಗೆ ತಿರಸ್ಕಾರವಾಗಿ ಬಿಡುತ್ತೋ ಎನ್ನುವ ಕಾರಣಕ್ಕೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸದೆ ಮನದಾಳದಲ್ಲಿ ಬಚ್ಚಿಟ್ಟುಕೊಂಡು ಜೀವನ ಪೂರ್ತಿ ಅದೇ ನೆನಪಿನಲ್ಲಿ ಕಳೆಯುತ್ತಾರೆ ಅಂತ ಸಂದೇಶವನ್ನು ಕಳಿಸಿರೋದು ಮೀರಾ ಸುಭಾಷ್ ಕುಲಕರ್ಣಿ, ಕೆಂಗೇರಿ ಬೆಂಗಳೂರಿನಿಂದ. ಹಾಗೆ ಬ್ರಹ್ಮಾನಂದ ರಾನಡಿ ವಿದ್ಯಾನಗರ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ, ಮೇಡಮ್ ನಿಮ್ಮ ಮಧುರವಾದ ನಿರೂಪಣೆಯೊಂದಿಗೆ ಪ್ರೇಮ ನಿನಾದ ಕಾರ್ಯಕ್ರಮದ ಒಳ್ಳೊಳ್ಳೆ ಹಾಡುಗಳೊಂದಿಗೆ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೀವು ಹೇಳಿದ ಮಾತಿನಲ್ಲಿದೆ, ಆಳವಾದ ಪ್ರೀತಿಯು ಶಾಶ್ವತವಾಗಿ ಉಳಿಯುತ್ತದೆ ಎಂದು. ಇದು 100% ಸತ್ಯ. ಯಾರು ನಿಜವಾಗಲು ನಿಸ್ವಾರ್ಥತೆ, ಆತ್ಮಾಭಿಮಾನ, ಮಧುರ ಮನಸ್ಸಿನ ಪ್ರೀತಿಯಿಂದ ಆಳವಾಗಿ ಪ್ರೀತಿ ಮಾಡ್ತಾರೋ ಹಾಗೂ ಒಬ್ಬರನ್ನು ಒಬ್ಬರು ಆರಿಸಿಕೊಂಡು ಪ್ರೀತಿ ಮಾಡ್ತಾರೋ ಅಂತಹ ಪ್ರೇಮಿಗಳ ಪ್ರೀತಿ ಆಳವಾಗಿ ನಿತ್ಯ ನಿರಂತರವಾಗಿ ಉಳಿಯುತ್ತದೆ. ಅವರನ್ನೇ ನಾವು ಅಮರ ಪ್ರೇಮಿಗಳು, ನಿಜವಾದ ಪ್ರೇಮಿಗಳು ಎಂದು ಕರೆಯಬಹುದು ಅಂತ ತಿಳಿಸ್ತಾ ಇದ್ದಾರೆ ಇವರು. ಹಾಗೇ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಪ್ರೀತಿಸುವವರಿಗೆ ಆಳ ಅಗಲ ಮುಖ್ಯವಲ್ಲ, ಆದರೆ ತುಂಬ ಆಳವಾಗಿ ಪ್ರೀತಿಸಿದರೆ ಅವರಲ್ಲಿ ಶಾಶ್ವತ ನೆಲೆ ಸಾಧ್ಯ ಮತ್ತು ತಮ್ಮ ಬಾಳ ಬಂಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು. ಅಂತಹ ಪ್ರೇಮಿಗಳ ಹೆಸರು ಉಸಿರು ಸದಾ ಸ್ಮರಣೀಯ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸುರೇಶ್ ಬಸವನೋರ ಕಲಬುರಗಿಯಿಂದ, ಮೇಡಮ್ ನಮ್ಮ ಪ್ರೀತಿ ಕಣ್ಣಲ್ಲಿದೆ, ಸುಮಾರು 20 ವರ್ಷ ಆಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಪ್ರೇಮ ನಿನಾದದ ವಿಷಯ ಚೆನ್ನಾಗಿದೆ, ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ. ಹಾಗೆ ಯಾರ ಸಂದೇಶ ಇದು, ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ ಗೀತೆಗಳನ್ನು ಮೆಚ್ಚಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು ಸ್ನೇಹಿತರೆ. ಆಳವಾಗಿ ಪ್ರೇಮಿಸೋರ ಪ್ರೇಮ ಮನದಾಳದಲ್ಲೇ ಉಳಿದು ಹೋಗುತ್ತೆ ಅನ್ನೋ ಈ ಸಾಲಿನ ಬಗ್ಗೆ ನಿಮಗೇನನ್ಸುತ್ತೆ, ಇದು ನಿಜಾನಾ? ಪ್ರೇಮಿಯೊಬ್ಬರ ಸಾಲಿದು. ಈ ಸಾಲಿಗೆ ನಿಮ್ಮ ಮಾತುಗಳು ಬರಲಿ ಸಂದೇಶಗಳ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ರಾವಣ ಚಿತ್ರದ ಅಪರೂಪದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಆಳವಾಗಿ ಪ್ರೇಮಿಸೋರ ಪ್ರೇಮ ಮನದಾಳದಲ್ಲೇ ಉಳಿದು ಹೋಗುತ್ತೆ ಅನ್ನೋ ಒಂದು ಸಾಲಿನ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಸಂದೇಶಗಳು ಬರ್ತಾ ಇದೆ. ಖಂಡಿತ ನಿಜ ಮೇಡಮ್, ನೀವು ತಿಳಿಸಿದ ಆ ಒಂದು ಸಾಲು ನನ್ನ ಅಂದಿನ ಜೀವನದಲ್ಲಿ ಕಾಲೇಜು ದಿನಗಳ ಆರಂಭದಲ್ಲಿ ಪ್ರೀತಿಯ ಘಟನೆಗಳು ನಡೆದಿತ್ತು ಅಂತ ತಮ್ಮ ಕಥನವನ್ನು ಹಂಚಿಕೊಂಡಿದ್ದಾರೆ ಇಲ್ಲಿ ಕೇಳುಗರೊಬ್ಬರು. ನಿಮ್ಮ ದೀರ್ಘವಾದ ಸಂದೇಶಕ್ಕೆ ಧನ್ಯವಾದ. ಹಾಗೆ ನಂಬರ್ ಎಂಡಿಂಗ್ ವಿತ್ 9542 ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಒಳ್ಳೆಯ ಹಾಡುಗಳನ್ನ ಕೇಳ್ತಾ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಿದ್ದಾರೆ. ಕೆಲಸ ಮಾಡ್ತಾ ಹಾಡುಗಳನ್ನ ಕೇಳ್ತಾ ಹೀಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿರಿ. ಆಳವಾದ ಪ್ರೀತಿ, ಬಾಲ್ಯದಿಂದಲೇ ಒಬ್ಬರನ್ನೊಬ್ಬರು

ಅಪಾರವಾಗಿ ಪ್ರೀತಿಸಿದ್ದರೂ ಸಹ ಸ್ಥಳ ಕಾಲ ಅಥವಾ ಪರಿಸ್ಥಿತಿಗಳು ಬದಲಾದರೂ ನಿಜವಾದ ಪ್ರೀತಿ ಮನಸ್ಸಿನ ಆಳದಲ್ಲಿ ಎಂದಿಗೂ ಮಾಸದೆ ಹಾಗೆ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ ಇವರು. ಸಾಮಾಜಿಕ ಕಾರಣಗಳಿಂದಾಗಿ ಇಬ್ಬರು ಒಂದಾಗಲು ಸಾಧ್ಯವಾಗುವುದಿಲ್ಲ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ, ನಮಸ್ತೆ ಮೇಡಮ್, ಆಳವಾಗಿ ಪ್ರೇಮಿಸುವವರ ಪ್ರೇಮ ಮನದಾಳದಲ್ಲಿ ಉಳಿದು ಹೋಗುತ್ತದೆ. ಇದು ತುಂಬ ನಿಜವಾದ ಭಾವನೆ. ಒಮ್ಮೆ ಪ್ರೀತಿ ಹೃದಯದ ಆಳಕ್ಕೆ ತಲುಪಿದರೆ ಅದು ಕೇವಲ ಕ್ಷಣಿಕ ಅನುಭವವಾಗಿರುವುದಿಲ್ಲ, ಅದು ನೆನಪಾಗಿ ಮೌನವಾಗಿ ಕೆಲವೊಮ್ಮೆ ಕಣ್ಣೀರಾಗಿ ಕೆಲವೊಮ್ಮೆ ನಗು ಮುಗ್ಧ ಕ್ಷಣಗಳಾಗಿ ಜೀವನದ ಭಾಗವಾಗಿರುತ್ತದೆ. ಆ ವ್ಯಕ್ತಿ ದೂರವಾದರೂ ಅವರ ಮಾತುಗಳು, ನಗು, ಸಾನ್ನಿಧ್ಯ, ಆಲ್ ದೋಸ್ ಸ್ಮಾಲ್ ಮೆಮರೀಸ್ ಮನಸ್ಸಿನ ಯಾವುದೋ ಒಂದು ಕೊನೆಯಲ್ಲಿ ಸದಾ ಉಳಿದುಕೊಳ್ಳುತ್ತವೆ. ಕೆಲ ಪ್ರೇಮಗಳು ಸೇರಿಸುವುದಿಲ್ಲ, ಆದರೆ ಬದಲಾವಣೆ ಮಾಡುತ್ತವೆ. ಕೆಲವು ಸಂಬಂಧಗಳು ಕೈ ಹಿಡಿಯುವುದಿಲ್ಲ, ಆದರೆ ಹೃದಯವನ್ನು ಹಿಡಿದುಕೊಳ್ಳುತ್ತವೆ. ಅದೇ ಕಾರಣಕ್ಕೆ ಆಳವಾದ ಪ್ರೀತಿ ಎಂದರೆ ಅದು ಕಳೆದುಕೊಳ್ಳುವುದಲ್ಲ, ಅದು ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುವುದು ಅಂತ ಇವರು ತಿಳಿಸಿದ್ದಾರೆ. ನಿಮ್ಮ ಸಂದೇಶದ ಕೊನೆಯ ಸಾಲು ಇಷ್ಟ ಆಯಿತು. ಆಳವಾದ ಪ್ರೀತಿ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುವುದು, ಅದು ಕಳೆದುಕೊಳ್ಳುವುದಲ್ಲ ಅಂತ ಹೇಳಿದ್ದೀರಾ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನನ್ನ ಮುದ್ದಾದ ಹೆಸರು ಆನಂದ ಕುಲಕರ್ಣಿ ಸುಲೇಪೇಟ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಆಳವಾಗಿ ಪ್ರೀತಿಸಿದವರ ಪ್ರೀತಿ ಮನದಾಳದಲ್ಲಿಯೇ ಉಳಿಯುತ್ತದೆ. ನಿಜ ಮೇಡಮ್, ಆ ಪ್ರೀತಿ ಹಂತ ಹಂತವಾಗಿ ಬೆಳೆದು ಹೆಮ್ಮರವಾಗಲು ಆ ಪ್ರೀತಿಗೆ ಪ್ರೀತಿಯ ರಸಗೊಬ್ಬರ ಭರಪೂರ ಹಾಕಿ ಮೇಲೆ ಬರಲು ಸಾಕಷ್ಟು ಪ್ರೀತಿಯ ಪರಿಶ್ರಮ ಪಡಬೇಕು. ತದನಂತರದಲ್ಲಿ ಅದು ಒಂದು ಒಳ್ಳೆಯ ಸದೃಢ ಪ್ರೀತಿಯ ವಿಶ್ವಾಸದ ಸಂಕೇತವಾಗಿ ಅದು ಮೇಲೆ ಬರಲು ಖಂಡಿತ ಸಾಧ್ಯ. ಅದು ಮಾದರಿ ಪ್ರೇಮವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ಕಾರ ಮೇಡಮ್, ಇಂದಿನ ಪ್ರೇಮ ನಿನಾದದ ವಿಷಯ ಆಳವಾಗಿ ಪ್ರೇಮಿಸುವವರ ಪ್ರೇಮ ಮನದಾಳದಲ್ಲೇ ಉಳಿದು ಬಿಡುತ್ತದೆ. ಆಳದ ಅಳತೆ ಮೇಲೆ ಪ್ರೇಮ ನಿಂತಿದೆ. ಪ್ರೇಮವನ್ನು ವ್ಯಕ್ತಪಡಿಸಿ ಪರಸ್ಪರ ಇಬ್ಬರಲ್ಲೂ ಹೃದಯಾಂತರಾಳದಿಂದ ಮೂಡಿ ಬಂದ ಪ್ರೇಮ ಶಾಶ್ವತ ಅಮರ ಅಜರಾಮರವಾಗಿರುತ್ತೆ. ಪ್ರೇಮಕ್ಕೆ ಅಂತ ಶಕ್ತಿ ಇರುತ್ತದೆ, ಇದು ನನ್ನ ಅನಿಸಿಕೆ ಮೇಡಮ್. ತಂಪಾದ ಹೊತ್ತಿನಲ್ಲಿ ಇಂಪಾದ ಪ್ರೇಮ ಗೀತೆಗಳನ್ನ ಆಲಿಸುತ್ತಾ ಮನ ಮುದಗೊಂಡಿತು. ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಪಿ ಬಿಂದುಮತಿ ಯಲಹಂಕದಿಂದ. ಹಾಗೆ ಗೀತೆಗಳನ್ನ ಮೆಚ್ಚಿ ಇಂಪಾದ ಮಧುರವಾದ ಹಾಡುಗಳು ತಂಪಾದ ಹೊತ್ತಲ್ಲಿ ಮನಸ್ಸಿಗೆ ಖುಷಿ ನೀಡ್ತಾ ಇವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, NES ಬಡಾವಣೆ ಹೊಸದುರ್ಗದಿಂದ. ಹಾಗೆ ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೇರವರ ಸಂದೇಶ ಬಂದಿದೆ. ಇಂದಿನ ಎಲ್ಲ ಹಾಡುಗಳ ಮನಸ್ಸಿಗೆ ಆನಂದ ನೀಡ್ತಾ ಇದೆ, ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಅಂತ ಇದ್ದಾರೆ. ನಿಮ್ಮ ಮಾತುಗಳಿಗಾಗಿ ಕಾಯ್ತಾ ಇದ್ದೀನಿ. ಹಾಗೆ ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತಾ, ಪ್ರತೀಕ್ಷಾ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ. ಸ್ನೇಹಿತರೆ, ಗೀತೆಗಳನ್ನು ಮೆಚ್ಚಿ ನೀವು ತುಂಬ ಅಂದರೆ ತುಂಬ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ಆದರೆ ವಿಷಯದ ಕುರಿತಾಗಿ ನಿಮ್ಮ ಸಂದೇಶಗಳಲ್ಲಿ ವಿಷಯವನ್ನು ಮತ್ತೊಮ್ಮೆ ತಿಳಿಸೋದಾದರೆ, ಆಳವಾಗಿ ಪ್ರೇಮಿಸುವರ ಪ್ರೇಮ ಮನದಾಳದಲ್ಲೇ ಉಳಿದು ಹೋಗುತ್ತದೆ. ಈ ಸಾಲಿಗೆ ನಿಮ್ಮ ಮಾತುಗಳು ಬರಲಿ. ಈಗ ಪ್ರೇಮ್ ಅಡ್ಡ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಹಾಗೂ ಇದು ಪ್ರೀತಿಯ ಸಮಯ ಪ್ರೇಮ ನಿನಾದ.

ಕಾರ್ಯಕ್ರಮ ಗಮನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಮೇಡಮ್, ನೀವು ಆಳವಾದ ಪ್ರೀತಿಯ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆದರೆ ಫಸ್ಟ್ ಸೈಟ್ನಲ್ಲಿ ಆಗುವಂತಹ ಪ್ರೀತಿ ಬಹಳ ದಿನಗಳವರೆಗೆ ಇರೋದಿಲ್ಲ, ಅದು ಆಳವಾದ ಪ್ರೀತಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಮೀರಾ, ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ. ಹಾಗೆ ಹಾಯ್ ಮೇಡಮ್, ಪ್ರೇಮಿಗಳು ದೂರವಾದರೂ ಮನಸ್ಸಿನ ಆಳದಲ್ಲಿ ಪ್ರೀತಿ ಇದ್ದೇ ಇರುತ್ತೆ ಮೇಡಮ್, ಅದು ಎಂದಿಗೂ ಕೊನೆಯಾಗೋದಿಲ್ಲ ಅಂತ ಲತಾ ಹಲ್ಸೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಇಂದಿನ ವಿಷಯ ತುಂಬ ಚೆನ್ನಾಗಿದೆ. ಹೌದು, ನಿಜವಾಗಿ ಆಳವಾಗಿ ಪ್ರೀತಿಸಿದರೆ ಆ ಪ್ರೀತಿ ಮನದಾಳದಲ್ಲಿ ಶಾಶ್ವತವಾಗಿ ಉಳಿದು ಹೋಗುತ್ತೆ. ಯಾಕೆಂದರೆ ಪ್ರೀತಿ ನೆನಪಲ್ಲ, ಅದು ಅನುಭವ. ಆಳವಾದ ಪ್ರೀತಿ ಒಂದು ಘಟನೆ ಅಲ್ಲ, ಅದು ನಿಮ್ಮನ್ನು ರೂಪಿಸಿದ ಅನುಭವ. ಆ ವ್ಯಕ್ತಿ ಜೀವನದಿಂದ ಹೋದರೂ ಅವರು ಕಲಿಸಿದ ಪಾಠ, ಅವರು ಕೊಟ್ಟಂಥ ನಗು, ಹಂಚಿಕೊಂಡ ಮೌನ, ಇವೆಲ್ಲ ನಮ್ಮ ಭಾಗವಾಗಿ ಬಿಟ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ವಿಷಯಗಳನ್ನ ಇವರು ತಿಳಿಸಿದ್ದಾರೆ. ಮರೆಯೋದು

ಹೇಳಿಕೊಳ್ಳಲಾರದೆ ಮನದಲ್ಲಿ ಮರುಗಿ ಮರುಗಿ ಮೂಲೆಗುಂಪಾದ ಪ್ರೇಮಿಗಳು ಇದ್ದ ರೇ. ಆದರೆ ಈಗಿನಷ್ಟು ಧೈರ್ಯ ಆಗಿನ ಸೆಂಟಿಮೆಂಟಲ್ ಕಾಲದಲ್ಲಿ ಇರದ ಕಾರಣ ಅಂದಿನ ಕಾಲದ ನನ್ನ ಪ್ರೇಮದ ಅನೇಕ ತುಡಿತಗಳು ಮನಸ್ಸಿನಲ್ಲಿಯೇ ಮೂಲೆಗುಂಪಾಗಿ ಇಂದಿಗೂ ಸಹ ಆ ಸವಿ ಪ್ರೇಮದ ನೆನಪುಗಳು ಕಾಡುತ್ತಲೇ ಇವೆ. ಅವುಗಳನ್ನು ಇಂದು ನಿಮ್ಮ ಪ್ರೇಮನಿನಾದದ ಪ್ರೇಮ ಗೀತೆಗಳನ್ನ ಕೇಳುವ ಮೂಲಕ ನನ್ನ ಅಂದಿನ ಪ್ರೇಮದ ಕನಸನ್ನು ಈಗ ಕಲ್ಪನೆಯ ರೂಪದಲ್ಲಿ ನನಸು ಮಾಡಿ ಆನಂದ ಪಡ್ತಾ ಇರುವೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಮಗೆ 1109 ಇವರ ಸಂದೇಶ ಇದು. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇವತ್ತಿನ ಪ್ರೇಮನಿನಾದ ಕಾರ್ಯಕ್ರಮದ ವಿಷಯ ತುಂಬ ಚೆನ್ನಾಗಿದೆ ಅಂತ ಸುಮಾ ಸುಂಕದ ಕಟ್ಟೆಯಿಂದ ತಿಳಿಸ್ತಾ ಇದ್ದಾರೆ. ಹಾಗೆ ಗೀತೆಗಳನ್ನು ಮೆಚ್ಚಿ ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ. ಈಗ ದೇವರು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾವಿದ್ದೀವಿ ಪ್ರೀತಿಯ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ನಿತಿನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದರೆ, ಸಮಯ ಅಥವಾ ದೂರ ಏನೇ ಬಂದರೂ ನಾವು ಹೃದಯಪೂರ್ವಕವಾಗಿ ಪ್ರೀತಿಸಿದ ವ್ಯಕ್ತಿ ನಮ್ಮ ಆಲೋಚನೆಗಳಲ್ಲಿ, ನೆನಪುಗಳಲ್ಲಿ ಮತ್ತು ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಸದಾ ಜೀವಂತವಾಗಿರುತ್ತಾರೆ. ಪ್ರೀತಿ ಕಣ್ಣಿಗೆ ಕಾಣದಿದ್ದರೂ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವ ಒಂದು ಸುಂದರ ಅನುಭವ ಅಂತ. ಹಾಗೆ ಸುರೇಶ್ ಬಸವನವರ ಕಲಬುರಗಿಯಿಂದ, ಸೂಪರ್ ಕಾರ್ಯಕ್ರಮ ಮೇಡಮ್ ಧನ್ಯವಾದಗಳು ಅಂತ ಇದ್ದಾರೆ. ಕಾರ್ಯಕ್ರಮ ಇಷ್ಟವಾಯಿತು ಮೇಡಮ್ ಧನ್ಯವಾದಗಳು ಅಂತ ನುಂಕಪ್ಪ ಕಾಂಬ್ಳೆ ಮೊಳಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರೇಮ ನಿನಾದ ಕಾರ್ಯಕ್ರಮದ ಹಾಡುಗಳು ಇಷ್ಟ ಆಯಿತು ಅಂತ ಮಮತಾ ಮೇಘ ಧ್ರುವ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೇರವರ ಸಂದೇಶ ಬಂದಿದೆ. ಮತ್ಯಾರ ಸಂದೇಶ ಇದು? ಪ್ರೇಮಿಗಳು ದೂರವಾದರೂ ಪ್ರೀತಿಯೊಂದು ಮನಸ್ಸಿನಲ್ಲಿ ಹಾಗೆ ಉಳಿದಿರುತ್ತದೆ ಮೇಡಮ್. ಹಾಗೆ ತಂಪಾದ ಹೊತ್ತಲ್ಲಿ ಇಂಪಾದ ಹಾಡುಗಳನ್ನ ಕೇಳಿ ಖುಷಿಯಾಗ್ತಾ ಇದೆ ಅಂತ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಉಮೇಶ್ ಸಿರಿಗೆರೆಯವರ ಸಂದೇಶ ಬಂದಿದೆ. ನಿಮ್ಮ ಕಾಲೇಜು ದಿನಗಳ ಪ್ರೀತಿಯ ಕಥೆಯನ್ನ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕೆ ಬಹಳ ಧನ್ಯವಾದ. ನಿಮ್ಮ ಸಂದೇಶವನ್ನು ಓದಿದ್ದೀನಿ. ಡಾಕ್ಟರ್ ಅಂಬುಜಾ ಮಳಕೇಡಕರ ಸಂದೇಶವನ್ನು ಕಳಿಸಿದರೆ, ನಮಸ್ಕಾರ, ವಿಷಯ ಚೆನ್ನಾಗಿದೆ, ಹಾಡುಗಳು ಸಹ ಬಹಳ ಇಷ್ಟವಾದವು ಅಂತ ಒಂದಷ್ಟು ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ಸಾಗರದಾಳದ ಪ್ರೇಮ ಮನದಾಳದಲ್ಲೇ ಉಳಿಯಿತು, ನೆಮ್ಮದಿ ಕದಡಿದ ಪ್ರೇಮ ಭಾವಗಳ ಬಲಿ ತೆಗೆಯಿತು, ಮೌನದ ಪ್ರೇಮ ಅನುರಾಗದ ನುಡಿಗಳಿಗೆ ಕಾದು ತುಟಿಯಂಚಿನ ಮಧುರತೆಯ ಕಳೆದುಕೊಂಡಿತು, ನಿಸ್ವಾರ್ಥದ ಪ್ರೇಮ ತನ್ನತನವ ಕಳೆದುಕೊಂಡು ಅರಳಿದ ಮೊಗದ ನಗುವನ್ನೇ ಕಸಿದುಕೊಂಡಿತು, ಪ್ರೇಮವಲ್ಲದೆ ಮತ್ತೇನೂ ಬಯಸದ ತನ್ನ ಮನ ಸಕಲವನ್ನೂ ತೊರೆದು ಹೃದಯ ಕಲ್ಲಾಗಿಸಿಕೊಂಡಿತು, ಕನಸುಗಳೆಲ್ಲ ಉಸಿರ ತೊರೆದು ಕಣ್ಣಲ್ಲಿ ಮಣ್ಣಾಗಿ ಕಾಣದ ಇತಿಹಾಸದ ಪುಟದಲ್ಲಿ ಮುಚ್ಚಿಹೋಯಿತು, ನಂಬಿಕೆಯ ದೀಪವು ನಿಧಾನವಾಗಿ ಬೆಳಕ ತೊರೆದು ಏಕಾಂತ ಕತ್ತಲೆಯ ಜೀವದ ಸಂಗಾತಿಯಾಯಿತು, ಆಸೆಗಳೆಲ್ಲ ಉದುರಿ ನೆನಪುಗಳ ನಗರದಲ್ಲಿ ಶಾಶ್ವತ ಪ್ರೇಮದ ಅರಮನೆಯ ಕಟ್ಟಿಕೊಂಡಿತು ಅಂತ ಸಾಲುಗಳನ್ನ ಬರೆದಿದ್ದಾರೆ. ಬಹಳ ಧನ್ಯವಾದ. ಹಾಗೆ ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ, ಇಂದಿನ ವಿಷಯ ತಿಳಿದು ನನಗೆ ನಾನಿನ್ನ ಮರೆಯಲಾರೆ ಹಾಗೂ ಮುಂಗಾರು ಮಳೆ ಸಿನಿಮಾಗಳು ನೆನಪಾದವು ಅಂತ ತಿಳಿಸ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿವೆ, ಎಲ್ಲರ ಸಂದೇಶಗಳನ್ನ ನೋಡೋಣ ಕರಿಯ ಚಿತ್ರದ ಈ ಹಾಡಿನ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಸ್ನೇಹಿತರು ಮತ್ತಷ್ಟು ಸಂದೇಶಗಳನ್ನ ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾತು ಮತ್ತು ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ. ಹಾಗೆ ಮೇಡಮ್, ಪ್ರೀತಿ ಮಾಡಿದ ಮೇಲೆ ಮೋಸ ಮಾಡದೆ ಇರಲಿ ಅನ್ನೋದು ನನ್ನ ಅನಿಸಿಕೆ. ಕೆಲವೊಬ್ಬರಿಗೆ ಮೋಸ ಮಾಡಿದರೆ ಅವರು ನೆನಪಿಗೆಯಾಗಿ ಕಾಯ್ತಾ ಇರ್ತಾರೆ, ಇದೇ ನಿಜವಾದ ಪ್ರೀತಿ ಅಲ್ವಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ರನ್ನಿಂಗ್ ವಿತ್ 09213 ಅಯ್ಯಪ್ಪಾರವರ ಸಂದೇಶ ಇದು. ಹಾಗೆ ಶುಭರಾತ್ರಿ ಮೇಡಮ್ ಅಂತ 77118 ಇವರ ಸಂದೇಶ ಬಂದಿದೆ. ಹಾಗೆ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ, ನಿಮ್ಮ ಧ್ವನಿ ನಿಮ್ಮ ಮಾತು ನಿರೂಪಣೆ ತುಂಬ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಈಗಷ್ಟೇ ಪ್ರಸಾರವಾದಂಥ ಕರಿಯ ಚಿತ್ರದ ಗೀತೆಯನ್ನು ಮೆಚ್ಚಿ ನಂಬರ್ ರನ್ನಿಂಗ್ ವಿತ್ 06240 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಿಜವಾದ ಪ್ರೀತಿಯ ಆಳ ಸಮುದ್ರದಂತೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಶ್ರೀನಿವಾಸ್ ಬೆಂಗಳೂರಿನಿಂದ, ಲವ್ ಎಂದರೆ ಯಾರು ಬಿಡಿಸದ ಬಂಧನ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಮೇಡಮ್ ಮತ್ತೊಮ್ಮೆ ನಮಸ್ತೆ, ನೀವು ಪ್ರೇಮಿಯ ಹಾಡುಗಳನ್ನ ಹಾಕ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯಾರಿದು ನಂಬರ್ ನಿಂಗೆ ವಿತ್ 1875 ಇವರ ಸಂದೇಶ. ನಿಮ್ಮೆಲ್ಲರ ಸಂದೇಶಗಳಿಗೂ ಧನ್ಯವಾದಗಳು. ಇನ್ನು ಕೆಲವೇ ಸಮಯ ಇದೆ, ನೀವು ಕೂಡ ತಿಳಿಸಬಹುದು ಆಳವಾಗಿ ಪ್ರೇಮಿಸೋರು, ಆಳವಾದ ಪ್ರೇಮ ಇದ್ದರೆ ಆಗ ಆ ಒಂದು ಪ್ರೇಮ ಮನದಾಳದಲ್ಲೇ ಉಳಿದು ಹೋಗುತ್ತೆ. ಆಳವಾದ ಪ್ರೇಮ ಆ ಪ್ರೇಮಿಯ ಮನದಾಳದಲ್ಲೇ ಉಳಿದು ಹೋಗುತ್ತದೆ ಅನ್ನೋ ಸಾಲಿಗೆ ನಿಮ್ಮ ಮಾತುಗಳು ಬರಲಿ. ಇನ್ನು ಕೆಲವು ಸಮಯ ಇದೆ, ಒಂದಷ್ಟು ಸಂದೇಶಗಳು ಬರ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳನ್ನ ಮಳೆಯಲಿ ಜೊತೆಯಲ್ಲಿ ಈ ಸಿನಿಮಾದ ಹಾಡಿನ ನಂತರ ನೋಡ್ತೀನಿ.

ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು ಬಂದಿವೆ. 34 ವರ್ಷಗಳಾಯಿತು ಪ್ರೀತಿ ಸಿಗಲಿಲ್ಲ, ಆದರೆ ನೆನಪು ಮಾತ್ರ ಹಾಗೆ ಉಳಿದಿದೆ ಮೇಡಮ್ ಅಂತ HS ಮೂರ್ತಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರು ಹೇಳ್ತಾ ಇದ್ದಾರೆ, ನಿದ್ರೆಗೆ ಜಾರುವ ಗಳಿಗೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳು ಖುಷಿ ನೀಡ್ತಾ ಇವೆ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ. ಹಾಗೆ ಸೂಪರ್ ಸಾಂಗ್ಸ್ ಅಂತ ವಿರೂಪಾಕ್ಷಪ್ಪ ಮಡಿಬಾಳರ ಇಂದರಗಿ ಕೊಪ್ಪಳದಿಂದ ಮೆಸೇಜ್ ಮಾಡಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಒಂದೆರಡು ಮಾತುಗಳು ಅಂತ ಹೇಳ್ತಾ ಇದ್ದಾರೆ. ಅಂತರಾಳ ಅಥವಾ ಹೃದಯದಾಳದಿಂದ ಪ್ರೇಮ, ಅದು ಯಾವಾಗಲೂ ಸದಾ ಹಸಿರಾಗಿರುತ್ತದೆ ಹಾಗೂ ನೋವಿನೊಂದಿಗೆ ಅತಿಯಾದ ಕಾಳಜಿಯಿಂದ ಕೂಡಿರುತ್ತದೆ. ನನ್ನ ಪ್ರೀತಿ ಅವಳಿಗೆ ಅಥವಾ ಅವನಿಗೆ ಗೊತ್ತಾದರೆ, ಒಂದು ವೇಳೆ ಒಪ್ಪಿಗೆ ನೀಡದೇ ಇದ್ದರೆ ಎಲ್ಲಿ ತನ್ನ ಬಗ್ಗೆ ಕೀಳರಿಮೆ ಮೂಡುತ್ತದೆ ಅಂತ ಅಂದುಕೊಳ್ಳುವ ಪ್ರೇಮಿಗಳು ಅಂತರಾಳದಲ್ಲೇ ಹುದುಗಿಸಿಕೊಂಡಿರುತ್ತಾರೆ ಅವರ ಪ್ರೇಮವನ್ನು ಅಂತ ಹೇಳ್ತಾ ಇದ್ದಾರೆ SM ಶೋಭಾ ಹಾಸನದಿಂದ. ಹಾಗೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಎಲ್ಲ ಗೀತೆಗಳನ್ನು ಮೆಚ್ಚಿದ್ದಾರೆ ಇವರು. ಹಾಗೆ ಜಮಖಂಡಿಯಿಂದ ವಿಶ್ವ ಇಮ್ಮಡಿರವರ ಸಂದೇಶ ಬಂದಿದೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಮೇಡಮ್, ಗುಡ್ ನೈಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ, ನಮಸ್ತೆ ಮೇಡಮ್, ನಾವು ಕೂಡ ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಎಲ್ಲ ಹಾಡುಗಳು ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿದೆ, ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇನ್ನು ಈ ವಿಷಯದ ಕುರಿತಾಗಿ ನನ್ನ ಒಂದೆರಡು ಮಾತುಗಳನ್ನ ತಿಳಿಸ್ತೀನಿ ಮಸ್ತಿ ಚಿತ್ರದ ಈ ಹಾಡಿನ ನಂತರ.

ಸ್ನೇಹಿತರೆ, ಇವತ್ತಿನ ಪ್ರೇಮ ನಿನಾದದ ವಿಷಯ, ಆಳವಾಗಿ ಪ್ರೇಮಿಸುವ ಪ್ರೇಮ ಮನದಾಳದಲ್ಲೇ ಉಳಿದು ಹೋಗುತ್ತೆ ಅನ್ನೋ ಸಾಲನ ನಿಮ್ಮ ಮುಂದೆ ಇಟ್ಟಿದ್ದೆ. ಇನ್ನು ಈ ಸಾಲಿನ ಕುರಿತು ನನ್ನ ಒಂದೆರಡು ಮಾತುಗಳನ್ನ ನಿಮಗೆ ತಿಳಿಸೋದಾದ್ರೆ, ಪ್ರೇಮ ಒಂದು ಡೀಪ್ ಡಿವೈನ್ ಫೀಲ್. ಅಳತೆ ಮಾಡಲಾಗದಷ್ಟು ಆಳವಾಗಿ ಪ್ರೇಮ ಪ್ರೇಮಿಯ ಮನಸ್ಸಲ್ಲಿ ಬೇರೂರು ಬಿಟ್ಟಿರುತ್ತೆ. ಆದರೂ ಪ್ರೇಮಿಗಳಿಗೆ ಮನದಲ್ಲಿರುವಂಥ ಆಳವಾದ ತಮ್ಮ ಪ್ರೇಮವನ್ನು ಮಾತಲ್ಲಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅವರ ಪ್ರೇಮವನ್ನು ಪ್ರೇಮಿ ಎದುರು ಹೇಳ್ಕೊಳ್ಳೋದಕ್ಕೆ ಯಾವುದೋ ಒಂದು ಭಯ ಅಥವಾ ಹಿಂಜರಿಕೆ ಇರಲೇಬೇಕು ಅಂತೇನಿಲ್ಲ. ಇಲ್ಲದೇ ಇದ್ದರೂ ಸಹ ಆ ಪ್ರೇಮದ ಭಾವವನ್ನು ವ್ಯಕ್ತಪಡಿಸೋದಕ್ಕೆ ಪ್ರೇಮಿಗಳು ಸೋಲ್ತಾರೆ. ಬೆಟ್ಟದಷ್ಟು ಪ್ರೀತಿಯನ್ನು ಮನಸ್ಸಲ್ಲಿಟ್ಕೊಂಡಿರ್ತಾರೆ, ಆದರೆ ಅವರು ಅದನ್ನು ವ್ಯಕ್ತಪಡಿಸೋದಿಲ್ಲ. ಅದರ ರಿಫ್ಲೆಕ್ಷನ್ ಮಾತ್ರ ಅವರ ಕಣ್ಣಲ್ಲಿರುತ್ತೆ. ಪ್ರೇಮದ ಪ್ರತಿಬಿಂಬವನ್ನು ಪ್ರೇಮಿ ಗುರುತಿಸಲಿ ಅನ್ನೋ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ ಸಹ ಅವರಲ್ಲಿರುತ್ತೆ. ಯಾಕಂದರೆ ಮಾತಲ್ಲಿ ಐ ಲವ್ ಯು, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳೋದು ಜಸ್ಟ್ ಅ ಮ್ಯಾಟರ್ ಆಫ್ ಫ್ಯೂ ಸೆಕೆಂಡ್ಸ್. ಬಟ್ ಆ ಮಾತಿಗೆ ಸಾಥ್ ಕೊಡಬೇಕಾಗಿರೋದು ಅವರ ಕಣ್ಣುಗಳು ಅನ್ನೋದು ಅವರ ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ ಪ್ರೇಮಿಗಳು ಮಾತಲ್ಲಿ ತಮ್ಮ ಪ್ರೇಮವನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಕಣ್ಣಲ್ಲೇ ವ್ಯಕ್ತಪಡಿಸ್ತಾ ಇರ್ತಾರೆ. ಅನ್ಫಾರ್ಚುನೇಟ್ಲಿ ಅವರ ಪ್ರೇಮಿ ಅದನ್ನು ಗುರುತಿಸೋದೇ ಇಲ್ಲ. ಸೊ ಆಳವಾಗಿ ಪ್ರೇಮಿಸುವರ ಪ್ರೇಮ ಮನದಾಳದಲ್ಲೇ ಉಳಿದು ಹೋಗುತ್ತೆ. ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ. ಕಾರ್ಯಕ್ರಮ ಕೇಳಿದಂತಹ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಐಎನ್ಡಿಐ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಲಿವೆ. ಮುಂದಿನ ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಬಡವರ ಕಲ್ಯಾಣವೇ ಕೇಂದ್ರ ಸರ್ಕಾರದ ಅತ್ಯುನ್ನತ ಆದ್ಯತೆಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 12 ವರ್ಷಗಳಲ್ಲಿ ಪಿಎಂ ಆವಾಸ್, ಜನಧನ್, ಮುದ್ರಾ ಮತ್ತು ಪಿಎಂ ಸ್ವನಿಧಿಯಂತಹ ಕಲ್ಯಾಣ ಯೋಜನೆಗಳ ಮೂಲಕ ಸರ್ಕಾರ ಕೋಟ್ಯಾಂತರ ನಾಗರಿಕರನ್ನು ಬ್ಯಾಂಕಿಂಗ್ ಸೌಲಭ್ಯಗಳು, ಆರ್ಥಿಕ ಭದ್ರತೆ ಮತ್ತು ಸ್ವಯಂ ಉದ್ಯೋಗದ ಅವಕಾಶಗಳೊಂದಿಗೆ ಸಂಪರ್ಕಿಸಿದೆ ಎಂದು ತಿಳಿಸಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿಂದು ನಗರಾಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಎಚ್ಚರಿಸಿದ್ದಾರೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಎಡಗೈ ಸ್ಪಿನ್ನರ್ ಭಾರತದ ಮಾನವ್ ಸುತಾರ್ ತಮ್ಮ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಗಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:56. ಸ್ನೇಹಿತರೆ, ಸಂಜೆಯಿಂದ ಪ್ರಸಾರವಾದಂಥ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ಆರ್ಜೆ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:03. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:53 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.